ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈ ದಿನದ ನಮ್ಮ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ನಿಮ್ಮ ಜೊತೆ ಈ ಹೊತ್ತಿನಲ್ಲಿ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ಬಾನುಲಿ ಸಖಿ ಅಖಿಲ. ಈ ದಿನ 1948 ಶಕ ವರ್ಷ, ಜ್ಯೇಷ್ಠ ಮಾಸದ 25ನೇ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 15ನೇ ತಾರೀಕು ಸೋಮವಾರ. ಈಗ ಸಮಯ 5:58:45.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದಿನಿಂದ 52ನೇ G7 ಶೃಂಗಸಭೆ ಆರಂಭವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಲೋವಾಕ್ ಗಣರಾಜ್ಯದ ತಮ್ಮ ಪ್ರವಾಸ ಪೂರ್ಣಗೊಳಿಸಿ ನಾಳೆ ಭೇಟಿ ನೀಡಲಿದ್ದಾರೆ. ಮುಂಬೈನಲ್ಲಿ 19ನೇ ಮುಂಬೈ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ನೇಪಥ್ಯದಲ್ಲಿ ಆಯೋಜಿಸಲಾಗಿರುವ ವೇವ್ಸ್ ಡಾಗ್ ಬಜಾರ್ನ 2ನೇ ಆವೃತ್ತಿಗಾಗಿ ಆಯ್ದ ಪ್ರಾಜೆಕ್ಟ್ಗಳನ್ನು ರಾಷ್ಟೀಯ ಚಲನಚಿತ್ರ ಅಭಿವೃದ್ದಿ ನಿಗಮ ಎನ್ಎಫ್ಡಿಸಿ ಘೋಷಿಸಿದೆ. ಚಲನಚಿತ್ರ ನಿರ್ಮಾತೃಗಳು ತಮ್ಮ ಪ್ರಾಜೆಕ್ಟ್ಗಳನ್ನು ವೃತ್ತಿಪರರ ನಿರ್ಮಾಪಕರೂ ಸೇರಿದಂತೆ ವೈವಿಧ್ಯಮಯ ಪ್ರೇಕ್ಷಕರ ಮುಂದೆ ತೆರೆದಿಡಲು ಇದು ವೇದಿಕೆಯಾಗಿದೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಇಂದು ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸುತ್ತಿದ್ದು, ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಾನಪದ ನೃತ್ಯ, ಗಾಯನ, ರಕ್ತದಾನ ಶಿಬಿರ, ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳು ಸೇರಿದಂತೆ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಮಾನ ನಿಲ್ದಾಣ ನಿರ್ದೇಶಕ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ CMFRI ಕಾರವಾರ ಪ್ರಾದೇಶಿಕ ಕೇಂದ್ರದಲ್ಲಿ ತಾತ್ಕಾಲಿಕ ಯಂಗ್ ಪ್ರೊಫೆಷನರ್ ಒಂದು ಹುದ್ದೆಗೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹೆಚ್ಚಿನ ವಿವರಗಳು ಜಾಲತಾಣ www.cmfri.org.in ಲಭ್ಯ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗುಂಡ್ಲವದ್ದಿಗೇರಿ ಗ್ರಾಮದ ಹೊಲವೊಂದರಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ದಾನಶಾಸನವನ್ನು ತುಮಕೂರು ಶಶಿಕುಮಾರ್ ನಾಯಕ ಅವರ ಮಾರ್ಗದರ್ಶನದಲ್ಲಿ ಗ್ರಾಮಸ್ಥರ ಸಹಕಾರದೊಂದಿಗೆ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಪತ್ತೆ ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿನ ಅನಿಶ್ಚಿತತೆಯಿಂದಾಗಿ ಗಗನಕ್ಕೇರುತ್ತಿರುವ ಬೆಲೆಗಳು, ನೈಸರ್ಗಿಕ ಅನಿಲದ ಕೊರತೆ ಮೊದಲಾದ ಸಮಸ್ಯೆಗಳ ನಡುವೆಯೂ ಕೇಂದ್ರ ಸರ್ಕಾರವು ರಸಗೊಬ್ಬರದ ಸಮರ್ಪಕ ಪೂರೈಕೆಯನ್ನು ಖಚಿತಪಡಿಸಿಕೊಂಡಿದ್ದು, 12 ವರ್ಷಗಳಲ್ಲಿ ರಸಗೊಬ್ಬರ ಉತ್ಪಾದನೆಯಲ್ಲಿ ಗಣನೀಯ ಸಾಧನೆ ಮಾಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ಭಾರತ ಪಾಕಿಸ್ತಾನ ನಡುವೆ ನಿನ್ನೆ ನಡೆದ ಐಸಿಸಿ T20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡ 6 ವಿಕೆಟ್ ನಷ್ಟಕ್ಕೆ 170 ರನ್ ಗಳಿಸಿ ಜಯ ಸಾಧಿಸಿದೆ. ಭಾರತ ನೀಡಿದ 171 ರನ್ಗಳ ಗುರಿ ಬೆನ್ನತ್ತಿದ ಪಾಕಿಸ್ತಾನ 17 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 106 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 6:04 ಸಮಯ ಆಗಿದೆ. ಬನ್ನಿ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯವನ್ನ ಮಾಡಿಕೊಳ್ಳೋಣ. ಈ ಹೊತ್ತಿನಿಂದ 7:00 ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನಭಂಡಾರ, ಭಾವಗೀತೆಗಳು ಹಾಗೂ ದಿನ ವಿಶೇಷಗಳೊಂದಿಗೆ ಚಿತ್ರಗೀತೆಗಳನ್ನು ಕೇಳುವಿರಿ ಶುಭೋದಯ ಕರ್ನಾಟಕದಲ್ಲಿ. ಈ ದಿನ ಬೆಳಗ್ಗೆ 9:00 ಕಾರ್ಯಕ್ರಮ. ಇಂದಿನ ವಿಶೇಷ 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಿರಿ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಾರ್ಯಕ್ರಮ ಕಲಾಭಾರತಿ. ಇಂದು ಮಧ್ಯಾಹ್ನ 12:05 ಕರೆಗೊಂದು ಹಾಡು ಕಾರ್ಯಕ್ರಮ. ಇಂದು ಮಧ್ಯಾಹ್ನ 1:20 ಸೋಮವಾರದ ವಿಶೇಷ, ಇಮೇಲ್ ಹಾಗೂ ಪತ್ರಗಳ ಆಧಾರಿತ ಚಿತ್ರಗೀತೆಗಳನ್ನು ಕೇಳುವಿರಿ. ಇಂದು ಮಧ್ಯಾಹ್ನ 2:15 ಸ್ಪಂದನ, ನಮ್ಮ ನಿಮ್ಮ ಮಾತು. 2:40 ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವಿರಿ ಚಿತ್ರತಾನ ಕಾರ್ಯಕ್ರಮದಲ್ಲಿ. ಇಂದು ಮಧ್ಯಾಹ್ನ 3:00 ಹಿಂದಿ ಕಾರ್ಯಕ್ರಮಗಳು, ಸಂಜೆ 4:00 ಪರಿಮಳ, ಸಂಜೆಯ ಪ್ರಸಾರದಲ್ಲಿ 5:02 ಕಾರ್ಯಕ್ರಮ ವಿವರಣೆ, 5:05 ರಾತ್ರಿ 8:00 ಸೇಫ್ ಡ್ರೈವ್. ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ 5:05 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಿರಿ. 5:40 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರದ್ದು. ಸೇಫ್ ಟೈವ್ನ 2ನೇ ಭಾಗದಲ್ಲಿ 6:02 ಗಾನ ಭಜಾನ, 6:55 ಕನ್ನಡ ರತ್ನಭಂಡಾರದ ಮರು ಪ್ರಸಾರ, 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು. ಇಂದು ರಾತ್ರಿ 8:02 ಭಾವಚಿತ್ತಾರ, 9:15 ಹಿಂದಿ ಮೆಲೋಡೀಸ್, ಹಾಗೆ 10:02 ಪ್ರಣಯ ಗೀತೆಗಳ ಕಾರ್ಯಕ್ರಮ ಪ್ರೇಮನಿನಾದ. ಎಂದಿನಂತೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಿ ಸ್ನೇಹಿತರೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಸಮಯ 6:07:44 ಸೋಮವಾರದ ಬೆಳಕಿನ ಪ್ರಸಾರಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತ. ಈ ಹೊತ್ತಿಗೆ ನಿಮ್ಮ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ಬಾನುಲಿ ಸಖಿ ಅಖಿಲ. ಬನ್ನಿ, ಕಾರ್ಯಕ್ರಮ ನಾಥೋಪಾಸನೆಯನ್ನು ಆರಂಭಿಸೋಣ. ವಿಘ್ನ ನಿವಾರಕನಾದ ಗಜಾನನನ್ನ ನೆನೆಯುತ್ತಾ

ಸುಶೀಲ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಸೋಮವಾರದ ಬೆಳಕ್ಕೆ ಆ ಶಂಕರ ಮಲ್ಲಿಕಾರ್ಜುನನ ಸ್ಮರಣೆಯೊಂದಿಗೆ ಸಾಗ್ತಾ ಇದ್ದೇವೆ. ಮುಂದೆ ಕೇಳಿ ಅಕ್ಕ ಮಹಾದೇವಿ ಅವರ ವಚನವನ್ನು ವೇದವತಿ ಶಾರದಾ ಭರತ್ ಅವರ ಧ್ವನಿಯಲ್ಲಿ.

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ ಸ್ನೇಹಿತರೆ. ಮುಂದಿನ ಗೀತೆ ಪಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಮೂಡಿಬರ್ತಾ ಇದೆ.

6:31 ಸಮಯ ಆಗಿದೆ. ಕೇಳಿದರೆ ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇಂದಿನ ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮಹರ್ಷಿ ಉದ್ದಾಲಕ ಮತ್ತು ಶ್ವೇತ ಕೇತುವಿನ ಒಂದು ಪುಟ್ಟ ಕಥೆಯನ್ನು ಕೇಳ್ತಾ ಸುಮಧುರವಾದ ಭಕ್ತಿಗೀತೆಗಳನ್ನು ಸಾಕ್ತಾ ಸಾಗೋಣ. ಮಹಾಭಾರತದಲ್ಲಿ ಬರುವಂತಹ ಮಹರ್ಷಿ ಉದ್ದಾಲಕರಿಗೆ ಶ್ವೇತಕೇತು ಹಾಗೂ ಸುಜಾತೆ ಎಂಬ ಮಗಳಿದ್ಲು. ಶ್ವೇತಕೇತುವನ್ನು 12 ವರ್ಷ ಆದಾಗ ಮುಂದಿನ ವಿದ್ಯಾರ್ಚನೆಗಾಗಿ ಗುರುಕುಲಕ್ಕೆ ಕಳಿಸ್ತಾರೆ ಉದ್ದಾಲಕ ಮಹರ್ಷಿಗಳು. ಅಲ್ಲಿ ಹೋಗಿ 12 ವರ್ಷಗಳ ಕಠಿಣ ಪರಿಶ್ರಮದಿಂದ ವೇದಾಂಗಗಳನ್ನು ಅಧ್ಯಯನ ಮಾಡಿ ವಾಪಸ್ಸು ಮನೆಗೆ ಬರ್ತಾನೆ ಶ್ವೇತಕೇತು. ಹಾಗೆ ಬಂದ ಮಗನ ಮುಖದಲ್ಲಿ ಅಹಂಕಾರ ಹಾಗೂ ನಡವಳಿಕೆಯಲ್ಲೂ ಕೂಡ ಅದನ್ನೇ ಗಮನಿಸ್ತಾರೆ ಗುರುಗಳಾದ ಉದ್ದಾಲಕರು. ಅವರು ಕೂಡ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳುವಂಥ ಗುರುಗಳಲ್ಲವೇ, ಅದನ್ನು ಗಮನಿಸ್ತಾರೆ. ಮಗನ ಈ ನಡವಳಿಕೆಯನ್ನು ಗಮನಿಸಿದ ಉದ್ದಾಲಕರು ಸುಮ್ಮನಿರ್ತಾರಾ, ಏನು ಮಾಡ್ತಾರೆ ತಿಳಿಯೋಣ ಈ ಒಂದು ಭಕ್ತಿಗೀತೆಯ ನಂತರ. ಶ್ರೀ ಸತ್ಯನಾರಾಯಣ ಪೂಜಾಫಲ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, M ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ ನಿಮಗಾಗಿ.

ಮಹರ್ಷಿ ಉದ್ದಾಲಕರು ಗರ್ವ ಎದ್ದು ಕಾಣ್ತಾ ಇದ್ದ ಮಗನನ್ನ ಕರೀತಾರೆ. ಎಲ್ಲವನ್ನೂ ಕಲಿತಿದ್ದೀನೆಂಬ ಗರ್ವ ಆತನಲ್ಲಿ ಎದ್ದು ಕಾಣ್ತಾ ಇತ್ತಲ್ಲ. ಮಗನೇ, ಯಾವುದನ್ನು ಕೇಳದಿದ್ದರೆ ಕೇಳಿದಂತಾಗುತ್ತದೆಯೋ, ಯಾವುದನ್ನು ನೋಡದಿದ್ದರೆ ಎಲ್ಲವೂ ಕಂಡಂತಾಗುತ್ತದೆಯೋ, ಮತ್ತು ಯಾವುದನ್ನು ತಿಳಿಯದಿದ್ದರೆ ಎಲ್ಲವೂ ತಿಳಿದಂತಾಗುತ್ತದೆಯೋ, ಅಂತಹ ಪರಮ ಜ್ಞಾನವನ್ನು ನಿನ್ನ ಗುರುಗಳಿಂದ ನೀನು ಪಡ್ಕೊಂಡಿದ್ದೀಯಾ ಅಂತ ಪ್ರಶ್ನಿಸ್ತಾರೆ. ಒಮ್ಮೆ ಆಶ್ಚರ್ಯಚಕಿತನಾಗ್ತಾನೆ ಶ್ವೇತಕೇತು. ಏನು ಹೇಳ್ತಾ ಇದ್ದಾರೆ ಅನ್ನೋದು ಅವನ ಕಲ್ಪನೆಗೂ ಬರ್ತಾ ಇರಲ್ಲ. ಆ ಜ್ಞಾನದ ಬಗ್ಗೆ ನನಗೆ ತಿಳಿದಿಲ್ಲ ಅಂತ ವಿನಮ್ರವಾಗಿ ತಂದೆಯಲ್ಲಿ ಹೇಳ್ತಾನೆ. ಹೇಗೆ ಮಗನಿಗೆ ಇದನ್ನು ಅರ್ಥೈಸ್ತಾರೆ ಉದ್ದಾಲಕರು ನೋಡೋಣ. ಮೃಗಾಲಯ ಚಿತ್ರದ ಈ ಗೀತೆಯ ನಂತರ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆ ಪುರಂದರದಾಸರ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಸಮಯ 6:43 ಆಗಿದೆ. ಮಹರ್ಷಿ ಉದ್ದಾಲಕ ಹಾಗೂ ಅವರ ಮಗನಾದ ಶ್ವೇತ ಕೇತುವಿನ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ. ಪರಮ ಜ್ಞಾನವನ್ನು ಮಗನಿಗೆ ತಿಳಿಸುವುದರ ಸಲುವಾಗಿ ಉದ್ದಾಲಕರು ಹೀಗೆ ಹೇಳ್ತಾರೆ, ಒಂದು ಮಣ್ಣಿನ ಮುದ್ದೆಯನ್ನು ಅರಿತುಕೊಂಡ್ರೆ ಮಣ್ಣಿನಿಂದ ಮಾಡಿದ ಎಲ್ಲ ವಸ್ತುಗಳ ಜ್ಞಾನ ನಮಗೆ ಸಿಗುತ್ತದೆ. ಅವುಗಳ ನಡುವಿನ ವ್ಯತ್ಯಾಸ ಕೇವಲ ಹೆಸರಿನಲ್ಲಿ ಮಾತ್ರ ಇರುತ್ತದೆ. ಆದರೆ ಸತ್ಯ ಏನೆಂದರೆ ಅವೆಲ್ಲವೂ ಮೂಲತಃ ಮಣ್ಣೇ ಆಗಿರುತ್ತೆ. ಹಾಗೆಯೇ ಒಂದು ಚಿನ್ನದ ತುಂಡನ್ನು ಅರಿತರೆ ಚಿನ್ನದಿಂದ ಮಾಡಿದ ಎಲ್ಲ ಒಡವೆಗಳ ಸತ್ಯವು ನಮಗೆ ತಿಳಿಯುತ್ತದೆ. ವ್ಯತ್ಯಾಸ ಕೇವಲ ಹೆಸರಿನಲ್ಲಷ್ಟೇ ಇರುತ್ತದೆ. ಹೀಗೆ ಕಬ್ಬಿಣದ ಸರಳ ಉಪಕರಣಗಳ ವಿಷಯದಲ್ಲೂ ಈ ಸತ್ಯ ಅನ್ವಯಿಸುತ್ತದೆ. ಇದುವೇ ನಾನು ಹೇಳುತ್ತಿರುವಂತಹ ಪರಮ ಜ್ಞಾನ ಅಂತ ಉದ್ದಾಲಕರು ಹೇಳಿದಾಗ ಶ್ವೇತಕೇತು ಹೇಳ್ತಾನೆ, ಬಹುಶಃ ನನ್ನ ಪೂಜ್ಯ ಗುರುಗಳಿಗೆ ಈ ಜ್ಞಾನ ತಿಳಿದಿರಲಿಕ್ಕಿಲ್ಲ, ಅವರಿಗೆ ತಿಳಿದಿದ್ರೆ ಖಂಡಿತ ನನಗೆ ಇದನ್ನು ಹೇಳ್ತಿದ್ರು ಅಂತ. ದಯವಿಟ್ಟು ಈ ಜ್ಞಾನವನ್ನು ನನಗೆ ವಿವರವಾಗಿ ತಿಳಿಸಿಕೊಡಿ ಅಂತ ತಂದೆಗೆ ಹೇಳ್ತಾನೆ. ಮತ್ತದೇ ಮಂದಸ್ಮಿತವಾಗಿ ಉದ್ದಾಲಕರು ಒಂದು ಜಗತ್ಪ್ರಸಿದ್ಧ ಉದಾಹರಣೆಯನ್ನು ಹೇಳ್ತಾರೆ. ಅದುವೇ ಆಲದ ಮರದ ಬೀಜದ ಉದಾಹರಣೆ. ಏನು ಈ ಉದಾಹರಣೆ ತಿಳ್ಕೊಳ್ಳೋಣ ಮುಂದಿನ ಭಕ್ತಿಗೀತೆಯನ್ನು ಆಲಿಸಿದ ನಂತರ. ಈಗ ಕೇಳಿ ಶಿವಭಕ್ತ ಮಾರ್ಕಂಡೆಯ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಜಿ ಉದಯಶಂಕರ್ ಅವರು.

ಮುದ್ದಾಲಕರು ಶ್ವೇತಕೇತುವಿಗೆ ಆಲದ ಮರದ ಬೀಜದ ಉದಾಹರಣೆಯನ್ನ ಹೇಳ್ತಾರೆ ಅಂತ ಆವಾಗಲೇ ಹೇಳಿದೆ. ತಮ್ಮ ಮುಂದಿರುವಂತಹ ಬೃಹದ್ ಆಕಾರದ ಆಲದ ಮರವನ್ನು ತೋರಿಸಿ ಉದ್ದಾಲಕರು ಹೀಗೆ ಹೇಳ್ತಾರೆ, ಅಗೋ ನೋಡು, ಆ ಮರದಿಂದ ಒಂದು ಹಣ್ಣನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಶ್ವೇತಕೇತು ಹೋಗಿ ಹಣ್ಣನ್ನು ತೆಗೆದುಕೊಂಡು ಬರ್ತಾನೆ. ತಂದೆ ಹೇಳ್ತಾರೆ, ಆ ಹಣ್ಣನ್ನು ಸೀಳಿ ಏನಿದೆ ಅದರ ಒಳಗಡೆ ಅಂತ ನೋಡು ಅಂತ. ಆ ಹಣ್ಣನ್ನು ಸೀಳ್ತಾನೆ, ಬೀಜಗಳಿರುತ್ತದೆ, ಚಿಕ್ಕದಾದ ಬೀಜಗಳು ಕಾಣ್ತಾ ಇದೆ ಅಂತ ಹೇಳಿದಾಗ, ಸರಿ ಈಗ ಆ ಬೀಜಗಳಲ್ಲಿ ಒಂದು ಬೀಜವನ್ನು ಒಡೆದು ನೋಡು ಏನಿದೆ ಅಂತ ಹೇಳ್ತಾರೆ. ತಂದೆ ಹೇಳಿದ ಹಾಗೆ ಆ ಬೀಜವನ್ನು ಒಡೆದು ನೋಡ್ತಾನೆ. ಅದರೊಳಗಡೆ ಈಗ ಏನು ಕಾಣ್ತಾ ಇದೆ ಅಂತ ಕೇಳ್ತಾರೆ ಉದ್ದಾಲಕರು ಶ್ವೇತಕೇತುವಿಗೆ. ಏನು ಕಾಣ್ತಾ ಇಲ್ಲ ಅಂತ ಮಗ ಶ್ವೇತಕೇತು ಹೇಳಿದಾಗ ಉದ್ದಾಲಕರು ಮುಗುಳ್ನಗ್ತಾ ಹೇಳ್ತಾರೆ, ನಿನ್ನ ಕಣ್ಣಿಗೆ ಅಲ್ಲಿ ಏನು ಕಾಣಿಸುತ್ತಿಲ್ಲ, ಆ ಸೂಕ್ಷ್ಮವಾದ ಶಕ್ತಿಯಲ್ಲೇ ಈ ಬೃಹತ್ ಆಲದ ಮರದ ಶಕ್ತಿ ಅಡಗಿದೆ ಅಥವಾ ಆಲದ ಮರ ಅಡಗಿದೆ, ಅದನ್ನು ನಂಬು. ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಆ ಸೂಕ್ಷ್ಮ ತತ್ವದಲ್ಲೇ ತನ್ನ ಆತ್ಮವನ್ನು ಹೊಂದಿದೆ. ಅದೇ ಸತ್ಯ, ಅದೇ ಪರಮಾತ್ಮ, ಮತ್ತು ಅದೇ ಶ್ವೇತಕೇತು, ನೀನೇ ಅದು. ಅಂದರೆ ತತ್ವಮಸಿ. ಏನು ತತ್ವಮಸಿ ಅಂದರೆ, ನಾವು ಹುಡುಕುತ್ತಿರುವಂತಹ ನೆಮ್ಮದಿ, ಶಕ್ತಿ, ದೈವತ್ವ ಬೇರೆಲ್ಲೂ ಇಲ್ಲ, ಅದು ನಮ್ಮ ಒಳಗೆ ಇರುತ್ತೆ. ನಿಮ್ಮನ್ನು ನೀವು ನಂಬಿ, ಗೌರವಿಸಿ, ಇತರರಲ್ಲೂ ಇದೇ ದೈವತ್ವವನ್ನು ಕಾಣಿ. ಎಷ್ಟು ಚಂದವಾಗಿ ಅರ್ಥ ಮಾಡಿಸ್ತಾರೆ ಶ್ವೇತಕೇತುವಿಗೆ ಉದ್ದಾಲಕರು. ಮುಂದೆ ಕೇಳೋಣ ಜೈ ಹಿಂದ್ ಚಿತ್ರದ ಗೀತೆಯನ್ನು.

ಇತ್ತಿನ ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಹೇಗೆ ಉದ್ದಾಲಕರು ಗರ್ವದಲ್ಲಿದ್ದ ತನ್ನ ಮಗನ ಅಹಂಕಾರವನ್ನು ಇಳಿಸ್ತಾರೆ. ವಿದ್ಯೆ ನನಗೆ ಎಲ್ಲವೂ ಗೊತ್ತು ಎನ್ನುವಂತಹ ಅಹಂಕಾರವನ್ನು ನಮ್ಮ ಕಣ್ಣನ್ನು ಮುಚ್ಚಬಾರ್ದು. ನಮ್ರತೆ ಇದ್ದಾಗ ಮಾತ್ರ ನಮ್ಮಲ್ಲಿ ಜ್ಞಾನ ಅನ್ನೋದು ಉಳಿಯತ್ತೆ ಅನ್ನೋದನ್ನು ನಾವಿವತ್ತು ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮ. ಸಮಯ 6:59:30 ಗಳಾಗಿದೆ. 7 ಗಂಟೆಗೆ ಸರಿಯಾಗಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ನಿಲ್ಲಿಸುವುದಿಲ್ಲ. ಅನರ್ಹರನ್ನು ಗುರುತಿಸಿ ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಲಾಭ ಸಿಗುವುದನ್ನು ಖಾತರಿಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ರಸ್ತೆಗಳ ಸುಧಾರಣೆಗೆ ಕೇಂದ್ರ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ಒಟ್ಟು 57 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ದಿ ಯೋಜನೆಗೆ ಅನುದಾನ ಮಂಜೂರಾಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21ರಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಾವಿನ ಬೆಲೆ ಭಾರೀ ಕುಸಿತದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಬೆಳೆಗಾರರ ರಕ್ಷಣೆಗೆ ಪ್ರತಿ ಕೆಜಿಗೆ ಕನಿಷ್ಠ 10 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಆಗ್ರಹಿಸಿ ಇಂದು ಕೋಲಾರದ ರೋಜರನಹಳ್ಳಿ ಗೇಟ್ನಲ್ಲಿ ಮಾವು ಸಮೇತ ರಾಜ್ಯ ಹೆದ್ದಾರಿ ಬಂದ್ ನಡೆಸಲು ರೈತ ಸಂಘ ತೀರ್ಮಾನಿಸಿದೆ. ಭಾಷೆಯ ಬೆಳವಣಿಗೆಗೆ ಸಾಹಿತ್ಯ ಅನುವಾದ ಅತ್ಯಂತ ಮುಖ್ಯ ಎಂದು ಹಿರಿಯ ವಿದ್ವಾಂಸ ಡಾ ಎವಿ ನಾವಡ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯ ಪ್ರತ್ಯೇಕ ಆನ್ಲೈನ್ ವೇದಿಕೆ ಸಿಪಿಇಎನ್ಜಿಆರ್ ಎಎಂಎಸ್ ಪೋರ್ಟಲ್ನಲ್ಲಿ 2019ರಿಂದ 5.25 ಲಕ್ಷಕ್ಕೂ ಹೆಚ್ಚು ಪಿಂಚಣಿ ಸಂಬಂಧಿತ ಕುಂದುಕೊರತೆಗಳನ್ನು ಪರಿಹರಿಸಲಾಗಿದೆ ಎಂದು ಪಿಂಚಣಿ ಇಲಾಖೆ ತಿಳಿಸಿದೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026ರಡಿ ಉಚಿತ ಲ್ಯಾಪ್ಟಾಪ್ಗಾಗಿ ಅರ್ಜಿ ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸಪ್ನಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸುಳ್ಳು ಎಂದು ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಇದು ಸುಳ್ಳು ಸುದ್ದಿಯಾಗಿದ್ದು ಸರ್ಕಾರ ಇಂತಹ ಯಾವುದೇ ಯೋಜನೆ ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಈ ತಿಂಗಳ 21ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಪರೀಕ್ಷಾ ಪ್ರವೇಶ ಪತ್ರವನ್ನು ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಲು ನಿನ್ನೆಯಿಂದ ಅವಕಾಶ ಕಲ್ಪಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಹತ್ತು ಲಕ್ಷ ಲಾಟ್ರಿ ನನ್ಗೆ
4: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
8: ಸಮಯ 7:05 ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ. ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು. ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ. ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
0: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮಾ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. ಎಸ್ಪಿ ಕಚೇರಿಯಲ್ಲಿ ಇರುತ್ತೆ. ವೃದ್ಧರು ಇದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ. ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
0: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟ್ರೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 ಗಿಗಾವ್ಯಾಟ್, 2070 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟವನ್ನು 2047ರ ವೇಳೆಗೆ ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ ಎವಿ ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾದೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾದೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾದೆಮಿ ಫೆಲೋಶಿಪ್ 2024ನೇ ಸಾಲಿನ ಅಕಾದೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ತಿವು ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾವ್, ಒಡಿಸಿ, ವೈವಿಧ್ಯಮಯವಾದ ದೇಶ ನಮ್ದು. ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಎಷ್ಟು ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ 3 ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಮೊದಲಿಗೆ ಕೇಳಿ ಕನ್ನಡ ರತ್ನಭಂಡಾರ.
1: ಗಾಳಿ ಆಡಿದರೆ ಬನವು
2: ಆಕಾಶವಾಣಿ
3: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
4: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾಟಕ ರಂಗದ ಹಿರಿಯರು ಸುಬ್ಬರಾಯರು. ಸಂಗೀತ ನಾಟಕ ಅಂದರೆ ಇವರದೇ ಹೆಸರು. ಧೀರೋದ್ದಾತ ಪಾತ್ರ, ವೀರ, ಅರ್ಜುನ, ಕಾಳಿದಾಸ ಪಾತ್ರಗಳನ್ನು ಮಾಡಿ ಪ್ರಸಿದ್ದರಾಗಿದ್ದರು ಸುಬ್ಬರಾಯರು. ಲಲಿತ ಕಲೆಗಳಲ್ಲಿ ಕೂಡ ಇವರ ಕೊಡುಗೆ ಅಪಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ನಾಟಕ ರಂಗದ ಸುಬ್ಬರಾಯರ ಧ್ವನಿ.
5: ಮೊದಲು ನಮ್ಮ ಕಾಲದಲ್ಲಿ ಮೈಕ್ ಮರ್ತಿದ್ದಿಲ್ಲ. 150 ಡಿ ಸ್ಟೇಜ್ನಲ್ಲಿ ನಾವು ಮಾತನಾಡಿದ್ದು ಎಲ್ಲ 4ನೇ ಕ್ಲಾಸ್ನವರೆಗೂ ಕೇಳಬೇಕು. ಹಾಗೆ ನಾವು ಹಾಡ್ತಾ ಇದ್ವಿ, ಹಾಗೆ ಮಾತಾಡ್ತೀವಿ, ಹೆಚ್ಚಿಡ್ತೀವಿ. ಈಗ ನಮ್ಮ ಶ್ರುತಿಲಿ ಹಾಡೋರು ಭಾಳ ಕಡಿಮೆ. ಒಂದು ಭಾರತ ಓದಬೇಕು, ಓದಬೇಕಾಗಲಿ ಇನ್ನೇನಾದ್ರು ಒಂದು ಪುರಾಣ ಹೇಳಬೇಕಾಗಲಿ ರಾಗ ರೂಪದಲ್ಲಿ ಹೇಳಿದರೆ ಒಂದು ಸ್ಯಾಗ್ ಆಗಿರುತ್ತೆ, ಅದನ್ನು ಅರ್ಥವತ್ತಾಗಿ ಹೇಳಿದರೆ ಭಾಳ ಚೆನ್ನಾಗಿರುತ್ತೆ. ಆದರೆ ಅದರದ್ದು ಒಂದು ಸಂಪ್ರದಾಯ, ನಮ್ಮದೇ ಒಂದು ಸಂಪ್ರದಾಯ. ಒಂದು ರಾಗದಲ್ಲಿ ವಿಸ್ತಾರವಾಗಿ ಅವರು ಒಂದು ಹಂತ ಮೇಲೆ ಹಂತ ಬರ್ತಾರೆ. ನಮ್ಮದು ರಾಗದ ಎಸೆನ್ಸ್ ಏನಿದ್ರೂ ತೆಗೆದು ಒಂದೇ ಸರ್ತಿ ತೋರಿಸ್ಬೇಕು. ನಮ್ಮ ಕಂದದಲ್ಲಿ ನಮ್ಮ ಕಂದ ಅಷ್ಟೊತ್ತು ಆಡೋದು ಸಾಕು ಹೋಗಯ್ಯ ಅಂತಾರೆ. ಈಗಿನ ಕಾಲಸ್ಥಿತಿಯಿಂದ ತುರ್ತು ಪರಿಸ್ಥಿತಿ ಮತ್ತು ಜನಗಳ ಮೆಂಟಾಲಿಟಿನೇ ಬದಲಾಯಿಸಿ ಹೋಗಿದೆ. ಈಗ ಕೆಲವರೆಲ್ಲ ಸಾಮಾಜಿಕ ನಾಟಕ ನೋಡಬೇಕು ಅಂತಂದರೆ ಹಿಂದಿನ ಹಳೆಯ ನಾಟಕ ನೋಡಬೇಕು ಅಂತಂದರೆ ಬಹಳ ಜನ ಅಪರೂಪ ಇದು ಅಭಿಮಾನಿಗಳಿದ್ದಾರೆ, ಇಲ್ಲ ಅಂತ ಅಲ್ಲ. ನಾನು ಯಾವುದೋ ಕೆಲಸಿದ್ದೀನಿ ಅಥವಾ ಗುಬ್ಬಿ ಕಂಪ್ನಿ ನಡೆದು ಅದರಲ್ಲಿ ವಿನಾಯಕರಾವ್ ಪಾತ್ರ ಮಾಡಿದ್ದೀನಿ. ನನಗೆ ಅರ್ಜುನ ಪಾತ್ರ ನನ್ನ ಮನಸ್ಸಿಗೆ ಬಹಳ ಹಿಡಿದಿದೆ. ಆಂಜನೇಯನ ಪಾತ್ರ, ಹಿಂದೆ ನಾನು ಸ್ತ್ರೀ ಪಾತ್ರ ಮಾಡ್ತಿದ್ದಾಗೆ ಕಯಾದು ಪಾತ್ರ ನನಗೆ ಬಹಳ ಮೆಚ್ಚುಗೆಯಾಗಿತ್ತು. ಆದರೆ ಇದು ಮುಂದೆ ನಶಿಸಿ ಹೋಗುತ್ತೆ ಅಂತ ನಾನೇನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ಹಿಂದಿನವರು ನಮ್ಮ ಹಿಂದಿನವರೆಲ್ಲ ನಮ್ಮ ಕಾಲಕ್ಕೆ ಇದಾಗೋಯ್ತಪ್ಪ, ಮುಂದೆ ಯಾರು ಓದ್ತಾರೋ ಏನೋ ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಈಗ ನಾವು ಹಾಗೆ ಯೋಚನೆ ಬಂದರೂ ಆ ಹಿಂದಿನವ್ರ ನೆನಪಿಂದ ಆ ಹಿಂದಿನವ್ರ ಪರಂಪರೆಯಾಗಿ ನಾವೇ ಹಾಗೆ ಬಂದು ಹಾಗೆ ನಮ್ಮ ಪರಂಪರೆಯಾಗಿ ಮುಂದೆ ಯಾರೋ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಇದು ಅಳಿಸೋಲ್ಲ ಅಂತ ನನಗೆ ನಂಬಿಕೆ ಇದೆ.
4: ಇವತ್ತಿನ ರತ್ನಭಂಡಾರದಲ್ಲಿ ನಾಟಕ ರಂಗದ ಸುಬ್ಬರಾಯರ ಧ್ವನಿಯನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಕನ್ನಡ ರತ್ನಭಂಡಾರ ಕಾರ್ಯಕ್ರಮವನ್ನು ಈ ದಿನ ಸಂಜೆ 6:55 ಮರುಪ್ರಸಾರವನ್ನು ಕೇಳುವಿರಿ. ಇನ್ನೀಗ ಕಾರ್ಯಕ್ರಮ ಸುಮಧುರವಾದ ಭಾವಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ. ಇಂದಿನ ಭಾವಗೀತೆಯಲ್ಲಿ ಗಾಳಿ ಶೀರ್ಷಿಕೆಯ ಗೀತೆಗಳನ್ನು ಕೇಳ್ತಾ ಸಾಗೋಣ. ಕೇಳಿ ಸಿಂಚನ ಎನ್ನವರ ಧ್ವನಿಯಲ್ಲಿ, ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯಲ್ಲಿ ಮೂಡಿಬಂದಂತಹ ಈ ಗೀತೆ.

ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆಎಸ್ ನರಸಿಂಹ ಸ್ವಾಮಿಯವರು ರಚಿಸಿರುವಂತಹ ಗಾಳಿ ಶೀರ್ಷಿಕೆಯ ಗೀತೆಯನ್ನು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ ಹಾಡಾಗಿತ್ತಿದು. ಮುಂದಿನ ಗೀತೆ ಡಾಕ್ಟರ್ ಕೆಎಸ್ ನರಸಿಂಹ ಸ್ವಾಮಿಯವರ ಧ್ವನಿಯಲ್ಲಿ, ಕ್ಷಮಿಸಿ, ಡಾಕ್ಟರ್ ಕೆಎಸ್ ನರಸಿಂಹ ಸ್ವಾಮಿ ಅವರು ರಚಿಸಿರುವಂತಹ ವಿಶ್ವನಾಥ್ ನಾಕೋಡ್ ಹಾಗೂ ಬಿ ಆರ್ ಗೀತಾ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ. ಇದು ಭಾವಗೀತೆಗಳ ಕಾರ್ಯಕ್ರಮ.

7:32 ಸಮಯ ಆಗಿದೆ. ಸೋಮವಾರದ ಬೆಳಗಿನ ಪ್ರಸಾರದಲ್ಲಿ ಗಾಳಿ ಶೀರ್ಷಿಕೆಯ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಕೇಳಿದರೆ ಬೆಳಗಿನಿಂದ ನಮ್ಮ ಪ್ರಸಾರವನ್ನು ಆಲಿಸ್ತಾ ನಮ್ಮೆಲ್ಲ ಕೇಳುಗರು ಸಾಕಷ್ಟು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದೀರಿ. ಎಲ್ಲವನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಹಾಗೆ 7:35 ರಾಷ್ಟ್ರೀಯ ವಾರ್ತೆ ಕನ್ನಡದಲ್ಲಿ ಕೇಳುವಿರಿ.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

0: ರಕ್ತದಾನ ಬಹುದೊಡ್ಡ ಸೇವೆ. 18 ರಿಂದ 60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
1: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ. ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಾಕಿಸ್ತಾನ

0: ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೊವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993 ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. 2025 ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೊವಾಕಿಯಾ ಭೇಟಿ ಮತ್ತು 2026 ಫೆಬ್ರವರಿಯಲ್ಲಿ ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರ ಏ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ದತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030 ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಟಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನಿಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ದಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಇನ್ನೊಂದೆಡೆ G7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು, ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪದವಿಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಯುಜಿ ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮರುಪರೀಕ್ಷೆಯು ಈ ತಿಂಗಳ 21 ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ಧವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮ್

ಹೌಸ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು. ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೂಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು. 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡ 4ರಷ್ಟು ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡ 4.6ಕ್ಕಿಂತ ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ ಸಿಐಡಿ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ ಸಿಐಡಿ ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭಭಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ನೆದರ್ಲ್ಯಾಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲ್ಯಾಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೋಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಅಂತರದಿಂದ ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಗೋಲುಗಳಿಂದ ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ದ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05ಕ್ಕೆ ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05ಕ್ಕೆ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮೂಜ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲಾ ಗುಣ.

ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಬಿ ಚೌಧರಿ. ನಾನು ಕಲಬುರಗಿಯಲ್ಲಿ ನ್ಯಾಯಬೆಲೆ ಅಂಗಡಿ ನಡೆಸ್ತಾ ಇದ್ದೀನಿ. ವಿವಿಧ ಭಾರತಿ ಕನ್ನಡ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನನಗೆ ಅದರಲ್ಲಿ ಇಷ್ಟವಾದ ಕಾರ್ಯಕ್ರಮ ಅಂದರೆ ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ ಬರೋ ರಸರ ಪ್ರಶ್ನೆ ಹಾಗೂ ಬುಧವಾರ ಪ್ರಸಾರವಾಗುವ ಪದಬಂಧ ಕಾರ್ಯಕ್ರಮ ನನಗೆ ತುಂಬ ಸೇರ್ತದ್ರಿ.

ಸಮಯ 7:46:55 ಸೋಮವಾರದ ಬೆಳಗಿನ ಪ್ರಸಾರದಲ್ಲಿ ಭಾವಗೀತೆಗಳನ್ನು ಕೇಳುವ ಸಮಯ ಶುಭೋದಯ ಕರ್ನಾಟಕದಲ್ಲಿ. ಈಗ ಹೂವು ಶೀರ್ಷಿಕೆಯ ಗೀತೆಗಳನ್ನು ಕೇಳ್ತಾ ಸಾಗೋಣ. ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ವೇಣುಗೋಪಾಲ್ ಸೊರಬ ಇವರ ಸಾಹಿತ್ಯಕ್ಕೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿರುವಂತಹ ಈ ಗೀತೆ ಈ ಹೊತ್ತಿನಲ್ಲಿ.

ಎಷ್ಟು ಸೊಗಸಾಗಿ ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಎಷ್ಟು ಚಂದವಾದ ಭಾವಗೀತೆಯನ್ನು ಕೇಳಿದ್ವಿ ಅಲ್ವಾ. ಡಾಕ್ಟರ್ ಕೆ ಎಸ್ ನರಸಿಂಹರಾವ್ ಅವರ ಸಾಹಿತ್ಯದಲ್ಲಿ ಸಂಗೀತ ಕಟ್ಟಿಯವರು

ಮನೆಯಾಗಿದ್ದಂಥ ಹಾಡನ್ನ ಈಗ ಕೇಳಿದ್ರಿ. ಮುಂದೆ ಕೇಳೋಣ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ ಹಾಗೂ ಉಪಾಸನಾ ಮೋಹನ್ ಅವರು ಸಂಗೀತ ಸಂಯೋಜನೆ ನೀಡಿರುವಂತಹ ಈ ಗೀತೆ ಚಿನ್ಮಯಿ ಚಂದ್ರಶೇಖರ್ ಅವರ ಧ್ವನಿಯಲ್ಲಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಹೂವು ಶೀರ್ಷಿಕೆಯ ಭಾವಗೀತೆಗಳನ್ನು ಕೇಳಿದ್ರಿ. ಸಮಯ 8 ಗಂಟೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರರ

ರಾಷ್ಟ್ರಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಯುಜಿ ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ಡೌನ್ಲೋಡ್ ಮಾಡಿಕೊಳ್ಳಬಹುದು. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟೀಯ ಸಮ್ಮೇಳನ ಆಯೋಜಿಸಿದೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಇದೇ 21ರಂದು ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ. ಹೂಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಅಂತರದಿಂದ ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಗೋಲುಗಳಿಂದ ಡ್ರಾ ಸಾಧಿಸಿದವು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 8:04:22 ಬೆಳಗ್ಗಿನಿಂದ ನಮ್ಮ ಕೇಳುಗರು ಸಾಕಷ್ಟು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದರ ಕಡೆ ಗಮನ ಹರಿಸೋದಾದರೆ, ಸಮಯವೇ ನಿಜವಾದ ಹಣ, ಕಳೆದರೆ ಅದು ಮತ್ತೆ ಸಿಗಲ್ಲ, ಸರಿಯಾಗಿ ಬೆಳೆದವನು ಗೆದ್ದ, ಹಾಳು ಮಾಡಿಕೊಂಡವನು ಅತ್ತ ಅಂತ ಕಿವಿಮಾತಿನೊಂದಿಗೆ ಹೊನ್ನೂರು ಅಲ್ಲಿಯವರು ವಿವಿಧ ಭಾರತಿ ಆಕಾಶವಾಣಿಗೆ ಶುಭ ಮುಂಜಾನೆಯನ್ನು ತಿಳಿಸಿದರೆ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು ಶರಣು ಶರಣಾರ್ಥಿ ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಭೋಪಾ ವೆಂಕಟೇಶ್ ಅವರು ವಿಶ್ವ ಗಾಳಿ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಕೌಸಲ್ಯ ಅವರು ಬನಶಂಕರಿಯಿಂದ ಶುಭ ಮುಂಜಾನೆ ಅಂತ ತಿಳಿಸಿದರೆ, ಉಮೇಶ್ ಅವರು ಸಿರಿಗೆರೆಯಿಂದ ವಿವಿಧ ಭಾರತಿಗೆ ಬೆಳಗಿನ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಹಾಗೆ ಗೋಕಾಕ್ ತಾಲೂಕಿನ ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ನಿವೃತ್ತ ಸೈನಿಕರು, ಧನುಷ್ ಕಿಲಾರಿ, ದರ್ಶನ್ ಕಿಲಾರಿ ಮಕ್ಕಳು, ಶ್ರೀಮತಿ ರಾಜಶ್ರೀ ಕಿಲಾರಿ ಹಾಗೂ ಮನೆಯವರು ಶುಭೋದಯ ಕರ್ನಾಟಕ ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ಅನಂತ್ ಕುಮಾರ್ ಅರಸ್ ಕಡಬ ಗುಬ್ಬಿ ತಾಲೂಕು ಹಾಗೂ ಹರೀಶ್ ಅವರು ಮಲ್ಲೇಶ್ವರದಿಂದ, ಹಾಗೆ ಹನುಮಂತಪ್ಪ ಅವರು ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಬಳ್ಳಿಯಿಂದ, ಇನ್ನು ಸಂಜಾತ ಭರತೇಶ್ ಅವರು ಶುಭ ಮುಂಜಾನೆ ವಿವಿಧ ಭಾರತಿಗೆ ಅಂತ ಸಂದೇಶವನ್ನು ಕಳುಹಿಸಿಕೊಟ್ರೆ,

ಇವ್ರು ಯಾರು? ನಂದನ್ ಎಂ ಇವರು ಶುಭ ಸುಪ್ರಭಾತ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ವಾಚನಗಳು ಬಹಳ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಶುಭೋದಯ ನಮ್ಮ ನೆಚ್ಚಿನ ವಿವಿಧ ಭಾರತಿಗೆ ಅಂತ ಹೇಳಿದರೆ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯಲ್ಲಿ ಪ್ರಭು ನಾರಾಯಣ ಎಂಬ ಭಕ್ತಿಗೀತೆ ಕೇಳಿ ಮನಸ್ಸಿಗೆ ಆನಂದವಾಯಿತು ಅಂತ ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಧರ್ಮಣ್ಣ ಧನ್ಯವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಅನುದಿನದ ಸಂಗಾತಿಗೆ ನಮಸ್ಕಾರಗಳು ಅಂತ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟಿ ಇವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಗೀತಾ ಜೋಶಿ ಅವರು ಯೋಗಿ ಮನೆಗೆ ಬಂದ ಭಕ್ತಿಗೀತೆ ಬಹಳ ಇಷ್ಟ ಆಯಿತು, ಹಾಗೆ ಕತೆ ಕೂಡ ಬಹಳ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಸಂಧ್ಯಾ ಮೋಹನ್ ಬಿ ಕೆ ಆರ್ ಪುರ ಸುಪ್ರಭಾತ ನಿಲಯಕ್ಕೆ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್ ರಾಜು ಚಿಕ್ಕಅಂಕನಹಳ್ಳಿಯಿಂದ ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ನಮಸ್ಕಾರ, ಮುಂಜಾನೆಯ ಶುಭೋದಯಗಳನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದಿಂದ ವೀರಯ್ಯ ಶ್ರೀ ಗುರುಮಠ ಮತ್ತು ಮನೆಯವರು ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಗಾನಸುಮ ಪಟ್ಟಸೋಮನಹಳ್ಳಿ ಮುಂಜಾನೆಯ ನಾದೋಪಾಸನೆ ಭಾವಗೀತೆಗಳ ಉಪಾಸನೆಯನ್ನೇ ಮಧುರ ಕಂಠದಲ್ಲಿ ಗುಣಗಿದ ಮೆಲುಕು ಇಷ್ಟ ಆಯಿತು, ಧನ್ಯವಾದಗಳು ನಿಲಯಕ್ಕೆ ಅಂತ ಹೇಳಿದರೆ ಪ್ರೇಮಲತಾ ವಜ್ರದೂತಿ ಬಿದರಹಳ್ಳಿಯಿಂದ ಬೆಳಗಿನ ಸಮಯದಲ್ಲಿ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬಂತು, ಧನ್ಯವಾದ ನಿಲಯಕ್ಕೆ ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಉಲ್ಲಾಸ್ ನಾದಿಯರ್ ನಿರೀಕ್ಷಾ ನಾದಿಯರ್ ಚಂದ್ರಾಯಪಟ್ಟಣದಿಂದ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಕೇಳಿ ಚಿಗುರಿದ ಕನಸು ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ.

0: ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 8:33:30. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸೋಮವಾರದ ಬೆಳಗ್ಗಿನ ಪ್ರಸಾರದಲ್ಲಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನವಿಶೇಷಗಳನ್ನು ನೋಡುವ ಸಮಯ ಕೇಳಿದರೆ, ಜೂನ್ ತಿಂಗಳ 15ನೇ ತಾರೀಕು ಸೋಮವಾರ ಎಂದು ಇಂದು ಒಂದು ಒಳ್ಳೆಯ ವಿಷಯ ಇದೆ. ಏನಪ್ಪ ಅಂತಂದರೆ, ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ, ವರ್ಲ್ಡ್ ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಡೇ. ಹಿರಿಯ ನಾಗರಿಕರು ಎದುರಿಸುತ್ತಿರುವ ದೈಹಿಕ, ಮಾನಸಿಕ ಅಥವಾ ಆರ್ಥಿಕ ದೌರ್ಜನ್ಯಗಳ ವಿರುದ್ಧ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ, ಹಾಗೆ ಅವರಿಗೆ ಸಮಾಜದಲ್ಲಿ ಗೌರವಯುತ ಜೀವನವನ್ನು ಖಾತ್ರಿಪಡಿಸುವುದಕ್ಕಾಗಿ ವಿಶ್ವಸಂಸ್ಥೆಯು ಈ ದಿನವನ್ನು ಆಚರಣೆಗೆ ತಂದಿತ್ತು. ಹೌದಲ್ವಾ ಕೇಳುಗರೆ, ಹಿರಿಯರು ನಮಗೆ ಅಂತ ಎಷ್ಟೆಲ್ಲ ಮಾಡ್ತಾರೆ, ಆದರೆ ಅಂದರೆ ನಮ್ಮ ದೊಡ್ಡವರು, ಆದರೆ ಅವರ ಇಳಿ ವಯಸ್ಸಿನಲ್ಲಿ ಅವರನ್ನು ನೋಡ್ಕೊಳ್ಳೋದಕ್ಕೆ ಅಂತ ಅವರ ಜೊತೆ ಯಾರೂ ಇರೋದಿಲ್ಲ. ಈಗಂತೂ ವೃದ್ಧಾಶ್ರಮಗಳದ್ದೇ ಹಾವಳಿ ಅಂತಲೇ ಹೇಳ್ಬೋದು. ಅಂಥ ಹಿರಿಯರ ಮೇಲೆ ದೌರ್ಜನ್ಯವನ್ನು ತಡೆಯುವುದಕ್ಕೋಸ್ಕರ ಈ ದಿನ, ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಕೇಳಿ ರಾಜ್ಕುಮಾರ ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಹಾಗೆ ಇಂದು ಜಾಗತಿಕ ಗಾಳಿ ದಿನ, ಜಾಗತಿಕ ಪವನ ಶಕ್ತಿ ದಿನ. ಗಾಳಿಯ ಶಕ್ತಿಯ ಮಹತ್ವ, ಅದರ ಬಳಕೆ ಮತ್ತು ಪರಿಸರ ಸ್ನೇಹಿ ಇಂಧನವಾಗಿ ಗಾಳಿ ಹೇಗೆ ಜಗತ್ತನ್ನು ಬದಲಾಯಿಸಬಲ್ಲದು ಎಂಬುದರ ಕುರಿತು ಜಾಗೃತಿ ಮೂಡಿಸುವಂತಹ ದಿನ ಇಂದು. ಭಾರತದಲ್ಲೇ ಅತಿ ಹೆಚ್ಚು ಪವನಶಕ್ತಿ ಉತ್ಪಾದಿಸುವ ಮುಂಚೂಣಿಯ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಚಿತ್ರದುರ್ಗ, ಗದಗ, ಬಳ್ಳಾರಿ ಮತ್ತು ಚಿಕ್ಕಮಗಳೂರಿನ ಕಬಿನಾಲೆ ಮುಂತಾದ ಗುಡ್ಡಗಾಡು ಪ್ರದೇಶಗಳಲ್ಲಿರುವ ಬೃಹತ್ ವಿಂಡ್ ಮಿಲ್ ಜಾಲಗಳು ರಾಜ್ಯದ ಹಸಿರು ಇಂಧನ ಕ್ರಾಂತಿಗೆ ಕೊಡುಗೆ ನೀಡುತ್ತಿರುವುದನ್ನು ಸ್ಮರಿಸಲು ಇದು ಒಂದು ಸೂಕ್ತ ದಿನ. ಇಂದು ಜಾಗತಿಕ ಪವನಶಕ್ತಿ ದಿನ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಸಂಚಾರಿ ಚಿತ್ರದ ಈ ಹಾಡನ್ನು ಈಗ ಕೇಳೋಣ.

ಕಾಳಿಂಗ ಚಿತ್ರದ ಗೀತೆಯನ್ನ ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್.

ಮಾಡಿ ಕೇಳ್ತಾ ಇದ್ದೀರಿ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇಂದು ಜೂನ್ 15 ಸೋಮವಾರ. ಹಾಸ್ಯ ನಟ ಪ್ರಶಾಂತ್ ಸಿದ್ದಿ ಇವತ್ತು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಪರಮಾತ್ಮ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಲೂಸಿಯಾ, ಜೆಂಟಲ್ಮ್ಯಾನ್ ಮುಂತಾದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಹಾಸ್ಯ ನಟನಾಗಿ ತನ್ನ ನಟನೆಯ ಮೂಲಕ ಗಮನವನ್ನು ಸೆಳೆದಂತಹ ನಟ ಪ್ರಶಾಂತ್ ಸಿದ್ದಿ. ಅವರದ್ದೇ ಚಿತ್ರದ ಹಾಡನ್ನು ಕೇಳೋಣ ಈಗ. ಪರಮಾತ್ಮ ಚಿತ್ರದ ಹಾಡಿಗೆ ಧನಿಯಾಗಿದ್ದಾರೆ ವಿ ಹರಿಕೃಷ್ಣ, ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ. ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿಬರ್ತಾ ಇದೆ. ಸಂದೇಶ ಕಳುಹಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಯಾರೆಲ್ಲ ಸಂದೇಶಗಳನ್ನು ಕಳುಹಿಸಿದ್ದಾರೆ ಅಂತ ಗಮನಹರಿಸೋದಾದರೆ, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಶುಭ ಮುಂಜಾನೆ, ಚಂದದ ಕಾರ್ಯಕ್ರಮಗಳು ಮೂಡಿಬರ್ತಾ ಇದೆ, ಪ್ರಸಾರ ಮಾಡುತ್ತಿರುವ ನಿಲಯಕ್ಕೆ ಧನ್ಯವಾದ ಅಂತ ಹೇಳಿದರೆ, ಹರೀಶ್ ಅವರು ವಿಶ್ವ ಹಿರಿಯ ನಾಗರಿಕರ ದೌರ್ಜನ್ಯ ತಡೆಗಟ್ಟುವಿಕೆಯ ಅಂಗವಾಗಿ ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟದಂತೆ ಅಂತಾರೆ. ಹಾಗೆ ಮಂಜುಳಾ ಎಂ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆಯಿಂದ, ಸತ್ಯವಾಗಿಯೂ ಹಿರಿಯರು ಹಾಗೂ ಮಕ್ಕಳ ಮೇಲಿನ ದೌರ್ಜನ್ಯ, ಹಾಗೆ ಮಹಿಳೆಯರ ಮೇಲಿನ ದೌರ್ಜನ್ಯ ಅಸಡ್ಡೆ ನಿರ್ಲಕ್ಷ್ಯತೆಯನ್ನು ಸಹಿಸಕೂಡದು ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಬೆಳಗಿನ ಕಾರ್ಯಕ್ರಮ ಮಾಹಿತಿ ಹಾಡುಗಳು ಇಷ್ಟ ಆಯಿತು. ಅರುಣಾ ಮೈತ್ರಿ ಜೆಸಿ ನಗರದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಭಕ್ತಿ ಗೀತೆಗಳು ವಚನಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ 102.9 FM. ಸಮಯ 9 ಗಂಟೆ. ಕಾರ್ಯಕ್ರಮ ಇಂದಿನ ವಿಶೇಷ.

0: ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೇ

ಬೆಳಕಿನಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ನಮ್ಮ ಜೊತೆಯಾಗಿರುವ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಸ್ವಾಗತ. ಇನ್ನೊಮ್ಮೆ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸಮಯ 9:03:35. ಕಾರ್ಯಕ್ರಮ ಇಂದಿನ ವಿಶೇಷವನ್ನು ಆರಂಭಿಸೋಣ. ಇವತ್ತು ಏನು ವಿಶೇಷ? ಈಗಾಗಲೇ ಕೆಲವು ವಿಶೇಷಗಳನ್ನು ತಿಳ್ಕೊಂಡ್ವಿ ಅಲ್ವಾ? ಇವತ್ತು ರಾಷ್ಟ್ರೀಯ ನಗುವಿನ ಶಕ್ತಿ ದಿನ ಅಂತೆ, ನ್ಯಾಷನಲ್ ಸ್ಮೈಲ್ ಪವರ್ ಡೇ. ಈ ದಿನವನ್ನು ನಾವೆಲ್ಲ ಆಚರಿಸಲೇಬೇಕು ಅಲ್ವಾ? ಜೀವನದಲ್ಲಿ ಎಂಥದೇ ಟೆನ್ಷನ್ ಇದ್ರೂ ಅದನ್ನೆಲ್ಲ ಒಂದು ಕ್ಷಣ ಸೈಡ್ಗೆ ಇಟ್ಟು ನಮ್ಮ ಮುಖದ ಮೇಲಿರೋ ಆ ಮುದ್ದಾದ ನಗುವಿನ ಶಕ್ತಿಯನ್ನು ಆಚರಿಸುವಂತಹ ದಿನ ಇಂದು. ಇಂದು ರಾಷ್ಟ್ರೀಯ ನಗುವಿನ ಶಕ್ತಿ ದಿನ. ಹಾಗಾಗಿ ನಗು ಶೀರ್ಷಿಕೆ ಗೀತೆಗಳನ್ನು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಗೋಣ ಕೇಳುಗರೆ. ಮೊದಲಿಗೆ ಕೇಳಿ ವಿಜಯವಾಣಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಸಂಗೀತ ಸಂಯೋಜನೆ ನೀಡಿದ್ದಾರೆ ರಾಜನ್ ನಾಗೇಂದ್ರ ಅವರು. ತದನಂತರದಲ್ಲಿ ಕಲಿಯುಗ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿರುವ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಆರ್ ಎನ್ ಜಯಗೋಪಾಲ್. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಸಾಕಷ್ಟು ನಮ್ಮ ಕೇಳುಗರು ನಗುವಿನ ಕುರಿತಾದ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಸಂದೇಶಗಳನ್ನು ಕಳುಹಿಸ್ತಾ ಇದ್ದೀರಿ. ಹಾಗೆ ಹಾಡುಗಳನ್ನು ಕೂಡ ಮೆಚ್ಚಿ ಸಂದೇಶಗಳನ್ನು ಕಳುಹಿಸ್ತಾ ಇದ್ದೀರಿ. ಖಂಡಿತ ನಿಮ್ಮ ಸಂದೇಶಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ಕೇಳುಗರೆ. ಹೀಗೆ ಯೋಚನೆ ಮಾಡಿ, ಪ್ರಪಂಚದಲ್ಲಿ ದುಡ್ಡು ಕೊಡದೆ ಸಿಗುವಂತಹ ಅತ್ಯಂತ ಬೆಲೆ ಬಾಳುವ ವಸ್ತು ಅಂತ ಯಾವುದಾದ್ರಿದ್ರೆ ಯಾವುದದು? ಖಂಡಿತ ನಮ್ಮ ಮುಖದ ಮೇಲೆ ಮೂಡುವಂತಹ ನಗು. ಅದಕ್ಕೆ ಯಾವುದೇ ಶುಲ್ಕವನ್ನು ತೆರಬೇಕಾಗಿಲ್ಲ ಅಲ್ವಾ? ಸಂಶೋಧನೆಗಳ ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ ಸರಾಸರಿ 20 ಬಾರಿಯಾದರೂ ನಗಬೇಕಂತೆ. ಆದರೆ ನಾವೇನು ಮಾಡ್ತೀವಿ, ಅದನ್ನು ಹಲವು ಸಲ ಮರೆತು ಬಿಡ್ತೀವಿ ಅನ್ಸತ್ತೆ. ಒಂದು ಸಣ್ಣ ನಗು ಕೋಪಗೊಂಡಿರೋ ಮನಸ್ಸನ್ನು ಕರಗಿಸ್ಬಿಡತ್ತೆ. ಹಾಗಾಗಿ ನಗು ಅನ್ನೋದು ಸಂಭಾಷಣೆಗೆ ಅತಿದೊಡ್ಡ ಶಕ್ತಿ ಅಲ್ವಾ? ಕೇಳೋಣ ಬಿಡುಗಡೆಯ ಬೇಡಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ನಗು ನಗುತ್ತಾನಲ್ಲಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ವಿಶೇಷ ಕಾರ್ಯಕ್ರಮದಲ್ಲಿ ನಗುವಿನ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ ಸ್ನೇಹಿತರೆ. ಸಮಯ 9:23:41 ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇಂಪಾದ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ ಅಲ್ವಾ. ನಗು ಮತ್ತು ನಮ್ಮ ದೈಹಿಕ ಆರೋಗ್ಯ, ಅಂದರೆ ನಾವು ಎಷ್ಟು ನಗ್ತೀವಿ ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ನಾವು ನಗೋದ್ರಿಂದ ನಮ್ಮ ಶರೀರದಲ್ಲಿ ಎಂಡಾರ್ಫಿನ್, ಡೊಪಮೈನ್ ಮತ್ತು ಸೆರೋಟಿನ್ ಅನ್ನೋ ಹ್ಯಾಪಿ ಹಾರ್ಮೋನ್ಗಳು ಉತ್ಪತ್ತಿಯಾಗತ್ತಂತೆ. ನೋಡಿ, ಈ ವಿಷಯ ನಮಗೆ ಗೊತ್ತೇ ಇರಲಿಲ್ಲ. ನಗು ಅನ್ನೋದು ಒಂಥರ ನೈಸರ್ಗಿಕವಾದ ಪೇನ್ ಕಿಲ್ಲರ್, ಸ್ಟ್ರೆಸ್ ಬಸ್ಟರ್ ಇದ್ದ ಹಾಗೆ. ಇದು ನಮ್ಮ ಹಾರ್ಟ್ ರೇಟನ್ನು ಕಂಟ್ರೋಲಲ್ಲಿಟ್ಟು ಬ್ಲಡ್ ಪ್ರೆಷರನ್ನು ಕಮ್ಮಿ ಮಾಡೋದಕ್ಕೆ ಸಹಕಾರಿಯಾಗಿದೆ ಅಂತೆ. ಹಾಗಾಗಿ ಹೇಳ್ತಾರೆ, ದಿನಕ್ಕೆ 20 ಬಾರಿ ಆದರೂ ನಕ್ಕು ಬಿಡಿ ಅಂತ. ಕೇಳೋಣ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿಯವರ ಕಂಠದಲ್ಲಿ, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ನೀಡಿದ್ದಾರೆ ಇಳೆಯರಾಜಾ.

0: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿಷ್ಣುವರ್ಧನ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಶಿವಶಂಕರ್ ಚಿತ್ರದ ಗೀತೆಯನ್ನು ಆಲಿಸಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದ್ದ ಈ ಗೀತೆಗೆ ರಾಜನಾಗೇಂದ್ರ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದರು. ನೋಡಿ, ಇಲ್ಲಿ ವಿಜ್ಞಾನ ಏನು ಹೇಳುತ್ತೆ ಅಂತಂದರೆ ಕಿಲಕಿಲ ಅಂತ ನಗ್ತಾ ಇರಬೇಕಂತೆ. ಯಾಕೆ ಅಂತಂದರೆ, ನಮಗೆ ಯಾವಾಗ ಕೋಪ ಬರುತ್ತಲ್ಲ, ಕೋಪ ಬಂದಾಗ ನಮ್ಮ ಮುಖವನ್ನು ನಾವು ಗಂಟು ಹಾಕೋತೀವಿ. ಆಗ ಮುಖದ ಸುಮಾರು 43 ಸ್ನಾಯುಗಳು ಒಟ್ಟಿಗೆ ಕೆಲಸ ಮಾಡಬೇಕಾಗತ್ತಂತೆ. ಅಂದರೆ ಸಿಕ್ಕಾಪಟ್ಟೆ ಎನರ್ಜಿ ಬೇಕು ಅಲ್ವಾ? ಅದೇ ಒಂದು ಸಣ್ಣ ಸ್ಮೈಲ್ ಮಾಡೋದಕ್ಕೆ ಬರೀ 17 ಸ್ನಾಯುಗಳು ಸಾಕಂತೆ. ಹಾಗಾದರೆ ಕೋಪ ಮಾಡೋದು ಸುಲಭನೋ, ನಗುವುದು ಸುಲಭನೋ? ಖಂಡಿತ. ದಾರಿಲಿ ಹೋಗುವಾಗ, ಗಾಡಿ ಮೇಲೆ ದಾರಿಲಿ ಹೋಗುವಾಗ ಯಾರಾದರೂ ಅಡ್ಡ ಬಂದರೆ, ಏನೋ ಒಂದು ಸಣ್ಣ ಪುಟ್ಟ ವಿಷಯ ಆದಾಗ ಖಂಡಿತ ನಮಗೆ ಕೋಪ ಬರುತ್ತೆ, ನಗುವಂತೂ ಬರೋದಿಲ್ಲ. ಆದರೆ ಮೊದಲು ಯೋಚನೆ ಮಾಡಬೇಕು, ಕೋಪ ಮಾಡಿಕೊಂಡ್ರೆ ಯಾರಿಗೆ ಲಾಭ? ಖಂಡಿತ ನಮಗೆ ಲಾಭ ಇಲ್ಲ ಅಲ್ವಾ? ಹಾಗಾಗಿ ಆದಷ್ಟು ನಮ್ಮ ಮುಖವನ್ನು, ನಮ್ಮ ಶರೀರವನ್ನು ಶಾಂತವಾಗಿ ಇಡೋಣ. ಕೇಳೋಣ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಚ್ ಪಿ ಗೀತಾ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ.

9:43 ಸಮಯಾಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಗುವಿನ ಶಕ್ತಿ, ನಗುವಿನ ಕುರಿತಾಗಿ ಮಾತಾಡ್ತಾ ಸಾಕ್ತಾ ಇದ್ವಿ. ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸಿ ಅವರ ನಗುವನ್ನು ನಮ್ಮೊಂದಿಗೆ ಹಂಚ್ಕೋತಾ ಇದ್ದಾರೆ. ಖಂಡಿತ ಸಂದೇಶಗಳನ್ನು ಓದೋಣ. ಕೇಳುಗರೇ, ಈಗ ನೀವುಗಳು ಸಂದೇಶವನ್ನು ಕಳಿಸುವಾಗ ಒಂದು ಸ್ಮೈಲಿ ಇಮೋಜಿಯನ್ನು ಕಳಿಸ್ತೀರಲ್ವಾ? ಹಾಂ, ಆ ಸ್ಮೈಲಿ ಇಮೋಜಿಯನ್ನು 1963 ಅಮೆರಿಕನ್ ಆರ್ಟಿಸ್ಟ್ ಒಬ್ಬರು ಕೇವಲ 10 ನಿಮಿಷದಲ್ಲಿ ಡಿಸೈನ್ ಮಾಡಿದ್ದಂತೆ. ಅವರ ಹೆಸರು ಹಾರ್ವೆ ಪಾಲ್ ಅಂತ. ಅವರು ಮಾಡಿದಂತಹ ಆ ಸಣ್ಣ ಕ್ರಿಯೇಟಿವಿಟಿ ಇವತ್ತು ಇಡೀ ಜಗತ್ತನ್ನೇ ಭಾಷೆಯ ಹಂಗಿಲ್ಲದೆ ನಗುವಿನ ಮೂಲಕ ಕನೆಕ್ಟ್ ಮಾಡಿದೆ ಅಲ್ವಾ? ನಾವೇನನ್ನೇ ಒಂದು ವ್ಯಕ್ತಪಡಿಸಬೇಕು ನಮ್ಮ ಖುಷಿಯನ್ನು ಅಂತ ಇದ್ದಾಗ ಸಂದೇಶಗಳ ಮುಖಾಂತರ ಆ ಇಮೋಜಿಯನ್ನು ಬಳಸ್ತೀವಿ. ಆ ಇಮೋಜಿಯನ್ನು ಕ್ರಿಯೇಟ್ ಮಾಡಿದಂತಹ ಅಮೆರಿಕನ್ ಆರ್ಟಿಸ್ಟ್ ಹಾರ್ವೆ ಬಾಲ್ ಅವರಿಗೆ ನಮ್ಮ ಅಭಿನಂದನೆಗಳು.

ಅಪರಾಧಿ ಚಿತ್ರದ ಗೀತೆಯನ್ನ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ನೀಡಿದ್ದಾರೆ ಸತ್ಯಂ ಅವರು.

ನಗುವಿನ ಕುರಿತಾಗಿ ಮಾತಾಡ್ತಾ ಮಾತಾಡ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೇವೆ. ನಮ್ಮ ಕೇಳುಗರು ಕೂಡ ನಮ್ಮ ಈ ಪಯಣದಲ್ಲಿ ಜೊತೆಯಾಗಿದ್ದಾರೆ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಪ್ರಸಾರ ಮಾಡಿದ ಅಷ್ಟೂ ಹಾಡುಗಳು ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಮಂಜುನಾಥ ಪಿ ಕಲ್ಲತಮ್ಮನಹಳ್ಳಿ ಬೆಂಗಳೂರು ಇವರು ಕೂಡ ತಮ್ಮ ಮೆಚ್ಚುಗೆಯ ಸಂದೇಶವನ್ನು ಕಳುಹಿಸಿಕೊಟ್ರೆ ಶುಭೋದಯ ಅಂತ ಸುಜಾತ ಆರ್ ಗಣೇಶ್, ಲಿಖಿತಾ ಯತೀಶ್, ಅಜಯ್ ಲೀಲಾ, ಪೂಜಾ ವಿಸ್ಮಯ, ಪೂರ್ವಿಕ್ ವಿಮರ್ಶ್ ರಾಜಾಜಿನಗರದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಮಂಜುಳಾ ಅವರು ಪಂತರಪಾಳ್ಯ ಮೈಸೂರು ರೋಡಿನಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ನಗುವಿನ ಹಾಡುಗಳು ಸೊಗಸಾಗಿದೆ ಅಂತ ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ ಹೇಳಿದರೆ, ಉಪ್ಪಿದಾದ ಚಿತ್ರದಲ್ಲಿ ಅನಂತ್ನಾಗ್ ಟೆನ್ಷನ್ ಆದಾಗ ನಗಲು ಶುರು ಮಾಡ್ತಾರೆ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ಅಂಬುಜಾ ಮಳಕೇಡ್ಕರ ಅವರು ನಗು ಶೀರ್ಷಿಕೆ ಹಾಡುಗಳು ಬಹಳ ಇಷ್ಟ ಆಯಿತು ಅಂತ ಹೇಳಿ ತುಂಬ ದೊಡ್ಡದಾದ ಕವನವನ್ನು ಬರೆದು ಕಳುಹಿಸಿಕೊಟ್ಟಿದ್ದಾರೆ. ಕ್ಷಮಿಸಿ, ಇಲ್ಲಿ ಸಮಯದ ಅಭಾವವಿದೆ, ಪೂರ್ತಿಯಾಗಿ ಓದುವುದಕ್ಕೆ ಸಾಧ್ಯ ಇಲ್ಲ. ಎರಡೇ ಎರಡು ಸಾಲನ್ನು ಓದುವ ಪ್ರಯತ್ನವನ್ನು ಮಾಡ್ತೇವೆ. ನಗುನಿ ನಗು ಉಷೆಯಂತೆ, ರೇಷ್ಮೆಯಂತೆ, ಮುಂಜಾನೆ ಮಂಜಿನಂತೆ, ಅರಳಿದ ಗುಲಾಬಿ ಸೇವಂತಿಯಂತೆ, ಗಮಗಮ ಮಲ್ಲಿಗೆಯಂತೆ, ಸವಿಯಾದ ಮಧುವಿನಂತೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ, ಪ್ರೇಮದ ಕಾಣಿಕೆ ಚಿತ್ರದ ಹಾಡನ್ನು ನೆನಪಿಸಿಕೊಳ್ತಾ ಇದ್ದೆ, ನಮ್ಮ ನಗು ಇನ್ನೊಬ್ಬರನ್ನು ನೋಡಿ ಅಪಹಾಸ್ಯದ ನಗು ಆಗಬಾರದು ಅಂತ. ಆ ಹೊತ್ತಿನಲ್ಲೇ ಅದೇ ಚಿತ್ರದ ಹಾಡು ಪ್ರಸಾರ ಆಯಿತು, ಧನ್ಯವಾದ ಅಂತ ಹೇಳಿದರೆ, ರತ್ನ ಅವರು ಬಹಳಷ್ಟು ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅಣ್ಣ ಅವರ ಹಾಡಿಗೆ ಸೋತು ಹೋಗದ ಮನಸ್ಸು ಇದೆಯೇ ಅಂತ. ಹಾಗೆ ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ನಗು ಶೀರ್ಷಿಕೆಯ ಹಾಡುಗಳು ಬಹಳ ಸೊಗಸಾಗಿ ಮೂಡಿಬಂತು ಅಂತ ಹೇಳಿದರೆ, ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ ಹೇಳ್ತಾರೆ, ಪ್ರಸಾರವಾದ ಎಲ್ಲ ಹಾಡುಗಳು ಹಾಗೂ ನಗು ಎಂಬ ವಿಷಯದ ಬಗ್ಗೆ ಮಾತನಾಡಿದ್ದು ಕೂಡ ಇಷ್ಟ ಆಯಿತು ಅಂತ. ಇಷ್ಟೆಲ್ಲ ಹಾಡುಗಳು ಪ್ರಸಾರ ಆಯಿತು, ಇನ್ನೂ ಒಂದು ಹಾಡು ಬಾಕಿ ಇದೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಯಾವ ಹಾಡು? ಈ ಹಾಡನ್ನು ಪ್ರಸಾರ ಮಾಡದಿದ್ದರೆ ಖಂಡಿತ ನಮ್ಮ ಕೇಳುಗರು ಯಾರೆಲ್ಲ ಈಗಾಗಲೇ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ ಅವರಿಗೆ ಬೇಸರ ಮಾಡಿದಾಗತ್ತೆ. ಖಂಡಿತ ಈ ಗೀತೆಯನ್ನು ಪ್ರಸಾರ ಮಾಡೋಣ. ಈಗ ಬಂಗಾರದ ಮನುಷ್ಯ ಚಿತ್ರದ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಹುಣಸೂರು ಕೃಷ್ಣಮೂರ್ತಿ. ಜಿ ಕೆ ವೆಂಕಟೇಶ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದು. ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಾರೆ.

ನೀವು ನಗ್ತಾ ಇರಿ, ನಿಮ್ಮೊಂದಿಗೆ ಇರುವರನ್ನ ಕೂಡ ನಗಿಸ್ತಾ ಇರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಇಂದಿನ ವಿಶೇಷ ಕಾರ್ಯಕ್ರಮ ನಗುವಿನ ಕುರಿತಾಗಿ. ಸಂದೇಶ ಕಳುಹಿಸಿದ ಹಾಗೆ ಸಂದೇಶವನ್ನು ಕಳುಹಿಸದೆ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ಸಮಯ 10 ಗಂಟೆ, ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೂಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030 ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿದ್ದಾರೆ. ಮುಂದಿನ 1.5 ತಿಂಗಳ ಅವಧಿಯಲ್ಲಿ ದೇಶದ ಪ್ರಮುಖ ಆಟೋಮೊಬೈಲ್ ಕಂಪನಿಗಳು 100% ಎಥನಾಲ್ನಲ್ಲಿ ಓಡುವ ತಮ್ಮ ಹೊಸ ಕಾರುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿವೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಘೋಷಿಸಿದ್ದಾರೆ. ಉತ್ತರ ಪ್ರದೇಶದ ಗೌತಮ್ ಬುದ್ದ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಪ್ರಾರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05 ಪ್ರಯಾಣ ಆರಂಭಿಸಿ ಬೆಳಗ್ಗೆ 8:05 ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ತಲುಪಿದೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಇಂದು ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸಲಿದೆ. ಈ ನಿಮಿತ್ತ ಕಳೆದ 12 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಆರ್ಥಿಕ ಅಭಿವೃದ್ದಿ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ವಿಮಾನ ನಿಲ್ದಾಣದ ನಿರ್ದೇಶಕ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಯಾರ್ಡ್ ನವೀಕರಣ ಮತ್ತು ಸುರಕ್ಷತಾ ಕಾಮಗಾರಿ ಹಿನ್ನೆಲೆಯಲ್ಲಿ ಜೂನ್ ಮಧ್ಯಭಾಗದಿಂದ ಆಗಸ್ಟ್ ಮೊದಲ ವಾರದವರೆಗೆ ಪ್ರಮುಖ ಎಕ್ಸ್ಪ್ರೆಸ್, ಪ್ಯಾಸೆಂಜರ್ ಮತ್ತು ಮೆಮೋ ಸೇರಿ 58 ರೈಲುಗಳ ಸಂಚಾರ ರದ್ದುಪಡಿಸಿರುವುದಾಗಿ ನೈರುತ್ಯ ರೈಲ್ವೆ ತಿಳಿಸಿದೆ. ಐಐಆರ್ಎಫ್ ಸಂಸ್ಥೆಯು ಅತ್ಯುತ್ತಮ ವಿಶ್ವವಿದ್ಯಾಲಯ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ನೀಡುವ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ 7ನೇ ಸ್ಥಾನ ದೊರೆತಿದೆ ಎಂದು ಕುಲಪತಿ ಎಸ್ವಿ ಸುರೇಶ್ ತಿಳಿಸಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಇ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡವು ಈಕ್ವೆಡಾರ್ ವಿರುದ್ಧ 1-0 ಗೋಲುಗಳಿಂದ ಜಯ ಗಳಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಸಮಯ 10:06:10 ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಂತಹ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಕೇಳಿದರೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಒಂದು 50-60 ವರ್ಷ ಹಿಂದಕ್ಕೆ ಹೋಗ್ಬಿಡೋಣವಾ. ಇವತ್ತು 2026 ಇಸವಿಯಲ್ಲಿ ನಾವಿದ್ದೇವೆ. 1976 ಇಸವಿಯ ಚಿತ್ರಗೀತೆಗಳು, ಹಾಗೆ 1966 ಚಿತ್ರಗೀತೆಗಳನ್ನು ಕೇಳ್ತಾ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಸಾಗೋಣ. ಮೊದಲಿಗೆ ಕೇಳಿ ಬಾಳು ಜೇನು ಚಿತ್ರದ ಗೀತೆಯನ್ನು. ಸಾಹಿತ್ಯ ಆರ್ ಎನ್ ಜೆ ಗೋ

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಡವರ ಬಂಧು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಾಹಿತ್ಯ ಚಿ ಉದಯಶಂಕರ್ ಹಾಗೂ ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆ ನೀಡಿದಂತಹ ಗೀತೆ ಇದಾಗಿತ್ತು. ಸಾವಿರದ ಒಂಬೈನೂರ 1976 ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಕೇಳುಗರು ಕೂಡ ಅಪರೂಪದ ಗೀತೆಗಳನ್ನು ಪ್ರಸಾರ ಮಾಡುತ್ತಿರುವುದಕ್ಕಾಗಿ ನಿಲಯಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಮುಂದೆ ಕೇಳೋಣ 1976 ತೆರೆ ಕಂಡಂತಹ ಬಂಗಾರದ ಗುಡಿ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ಮುಂದೆ ಕೇಳೋಣ ಬಯಲುದಾರಿ ಚಿತ್ರದ ಗೀತೆಯನ್ನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಶ್ರೀ ಉದಯಶಂಕರ ಅವರ ಸಾಹಿತ್ಯ ಹಾಗೂ ರಾಜನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಮೊದಲನೆಯದಾಗಿ ಮೂಡಿಬರ್ತಾ ಇದೆ. ತದನಂತರದಲ್ಲಿ ಚಿರಂಜೀವಿ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಹಾಗೂ ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ. ಧ್ವನಿಯಾಗಿದ್ದಾರೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸೋಮವಾರದ ಬೆಳಗಿನ ಪ್ರಸಾರದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ 10:32. ಈಗ ಕೇಳಿದ ಗೀತೆ 1966 ತೆರೆಕಂಡಂತಹ ತೂಗುದಿ.

ಅಪ್ಪ ಚಿತ್ರದ್ದು ಟಿಬಿ ಶ್ರೀನಿವಾಸ್ ಧನಿಯಾಗಿದ್ರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಮುಂದೆ ಕೇಳೋಣ ಶ್ರೀ ಕನ್ಯಕಾರಾಮ್ ಪರಮೇಶ್ವರಿ ಕಥಾ ಚಿತ್ರದ ಗೀತೆಗೆ ಧನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ

0: ಓಲ್ಡ್ ಈಸ್ ಗೋಲ್ಡ್ನಲ್ಲಿ 1976 ಗೀತೆಗಳನ್ನು ಆಲಿಸಿದ್ರಿ. ಈಗ ಆಲಿಸ್ತಾ ಇರೋದಂಥದ್ದು 1966 ತೆರೆ ಕಂಡಂತಹ ಚಿತ್ರಗಳದ್ದು. ಪ್ರೇಮಮಯಿ ಚಿತ್ರದ ಗೀತೆಯನ್ನು ಕೆಜೆ ಜೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆಲಿಸಿದ್ರಿ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಮುಂದಿನ ಗೀತೆ ಎಂ ಎ ತಮ್ಮಣ್ಣ ಚಿತ್ರದಿಂದ, ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ದು, ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಬಾಲನಾಗಮ್ಮ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಷ್ಟು ಸೊಗಸಾಗಿ ಹಾಡನ್ನು ಹಾಡಿದ್ರಲ್ವಾ ಎಸ್ ಜಾನಕಿಯವರು. ಸಾಹಿತ್ಯ ಚಿ ಉದಯಶಂಕರ್ ಹಾಗೂ ಸಂಗೀತ ರಾಜೇಶ್ವರ ರಾವ್ ಅವರು ನೀಡಿದರು. ಸಮಯ 10:48 ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮುಂದಿನ ಗೀತೆಯನ್ನು ಕೇಳುವ ಸಮಯ. ದುಡ್ಡೇ ದೊಡ್ಡಪ್ಪ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ವಿ ಶ್ರೀನಿವಾಸ್ ಹಾಗೂ ರೇಣುಕಾ ಅವರು. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇರುವಂಥ ಈ ಗೀತೆ.

ಕಿಲಾಡಿ ರಂಗ ಚಿತ್ರದ ಗೀತೆಗೆ ಸಾಹಿತ್ಯ ನೀಡಿದ್ರು ಜಿ ವಿ ಅಯ್ಯರ್ ಹಾಗೂ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಗೆ ಧ್ವನಿಯಾಗಿದ್ರು ಪಿ ಬಿ ಶ್ರೀನಿವಾಸ್. 10 ಗಂಟೆಯಿಂದ ಇಲ್ಲಿಯ ತನಕ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಪ್ರಸಾರವಾದ ಎಲ್ಲ ಗೀತೆಗಳನ್ನು ಮೆಚ್ಚಿ ನಮ್ಮ ಕೇಳುಗರು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದರತ್ತ ಗಮನ ಹರಿಸೋದಾದರೆ ಸುಮಾ ಅವರು ಸಂಕದಕಟ್ಟೆಯಿಂದ, ಮೈಸೂರಿನಿಂದ ಮಂಗಳ ಅವರು ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ. ಪ್ರತಿಯೊಂದು ಹಾಡುಗಳು ಸುಮಧುರವಾಗಿ ಮೂಡಿಬಂತು. ಓಲ್ಡ್ ಈಸ್ ಗೋಲ್ಡ್ನ ಆರಂಭದ ಗೀತೆ ಬಹಳನೇ ಇಷ್ಟ ಆಯಿತು ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ರಜನಿ ಮತ್ತು ಗೀತಾ ಅವರು ಬಡವರ ಬಂಧು ಚಿತ್ರದ ಗೀತೆಯ ಪ್ರಸಾರಕ್ಕಾಗಿ ನಿಲಯಕ್ಕೆ ಧನ್ಯವಾದವನ್ನು ಅರ್ಪಿಸಿದರೆ, ರಾಜೇಶ್ ಎನ್ನವರು ತುಂಬ ಚೆಂದ ಮತ್ತು ಸೊಗಸಾದ ಗೀತೆಯನ್ನು ಪ್ರಸಾರ ಮಾಡಿದ್ರಿ. ಹಾಗೆ ರಮೇಶ್ ಅವರು ಗಾಯತ್ರಿ ನಗರದಿಂದ 1976 ತೆರೆಕಂಡಂತಹ ಚಿತ್ರಗಳು ಬಹಳನೇ ಸುಮಧುರವಾದ ಗೀತೆಗಳು. ವರಲಕ್ಷ್ಮಿಯವರು ಪೀಣ್ಯದಿಂದ ಪ್ರಸಾರ ಮಾಡಿದ ಎಲ್ಲ ಗೀತೆಗಳು ಹಾಗೂ ಕಾರ್ಯಕ್ರಮಗಳು ಬಹಳನೇ ಇಷ್ಟವಾಯಿತು ಅಂತ ಹೇಳಿದರೆ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿಂಗಣ್ಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ಸೂಪರ್, ಧನ್ಯವಾದ ವಿವಿಧ ಭಾರತಿಗೆ ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ನಾಗರತ್ನ ಅವರು ರಾಜಾಜಿ ನಗರದಿಂದ ಪ್ರತಿಯೊಂದು ಹಾಡಿಗೂ ಮೆಚ್ಚಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸ್ವಪ್ನ, ಹೊಯ್ಸಳ, ಯಶವಂತಪುರ, ಬಂಗಾರದ ಹಾಡುಗಳು ಪ್ರಸಾರ ಮಾಡಿದ್ದಕ್ಕೆ ನಿಲಯಕ್ಕೆ ಧನ್ಯವಾದ ಅಂತ ಅಂದರೆ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರು, ಬಡವರ ಬಂಧು ಬಯಲುದಾರಿ ಚಿತ್ರದ ಹಾಡುಗಳು ಖುಷಿ ನೀಡಿದವು, ನಿಲಯಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗಿರೀಶ್ ಅವರು ಹಾಡುಗಳನ್ನು ಮೆಚ್ಚಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಸತೀಶ್ ಕುಮಾರ್ ಅವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಅರುಣಾ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸಿಂದ ಬೆಳಗಿನಿಂದ ಪ್ರಸಾರವಾದ ಕಾರ್ಯಕ್ರಮಗಳು ಇಷ್ಟ ಆಯಿತು. ಹಾಗೆಯೇ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಕಾರ್ಯಕ್ರಮಗಳನ್ನು ಮೆಚ್ಚಿ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಓಲ್ಡ್ ಈಸ್ ಗೋಲ್ಡ್ನ ಹಾಡುಗಳು ಚೆನ್ನಾಗಿ ಮೂಡಿಬಂತು ಅಂತ ಹೇಳಿದರೆ, ಸುಶ್ರಾವ್ಯ

ಸಂದೇಶವನ್ನು ಕಳುಹಿಸಿಕೊಟ್ಟಂತಹ ಹಾಗೂ ಸಂದೇಶವನ್ನು ಕಳುಹಿಸದೇ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಸಮಯ 10:58 ಬೆಳಗ್ಗಿನಿಂದ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಸಖಿ ಅಖಿಲಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. ಬೆಂಗಳೂರಿನ ವೈಟ್ಫೀಲ್ಡ್ ಹೋಪ್ ಫಾರ್ಮ್ ಜಂಕ್ಷನ್ನಲ್ಲಿ ಕೆಳಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಅಕ್ಟೋಬರ್ 15ರೊಳಗೆ ಪೂರ್ಣಗೊಳಿಸುವ ವಿಶ್ವಾಸವಿದೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಗೊರೂರು ಹೇಮಾವತಿ ಜಲಾಶಯದ ಹಿನ್ನೀರಿನಲ್ಲಿ ಈಜಲು ತೆರಳಿದ್ದ ಬೆಂಗಳೂರು ಮೂಲದ 3 ಯುವಕರು ಸಾವನ್ನಪ್ಪಿದ್ದಾರೆ. ಇವರು ಧರ್ಮಸ್ಥಳಕ್ಕೆ ತೆರಳಿ ಹಿಂದಿರುಗುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ರಾಜ್ಯದಲ್ಲಿ ಮುಂದಿನ 2 ದಿನಗಳ ಕಾಲ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76649ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23956ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:30ಗೆ.

0: ಸೂಟ್ ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
1: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ.
0: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

ಮನಸ್ಸುಗಳು ಎಲ್ಲೇ ಹೊಡ್ತಾ ಇದ್ರು ಕಿವಿ ಮಾತ್ರ ವಿವಿಧ ಭಾರತಿಯನ್ನ ಆಲಿಸ್ತಾ ಇರಲಿ ಅಂತ ಹೇಳ್ತಾ, ವಿವಿಧ ಭಾರತಿಯ ಕಡೆ ನಿಮ್ಮ ಕಿವಿಗಳು ಸದಾ ಇರುತ್ತೆ ಅಂತ ಭಾವಿಸ್ತಾ, ಸಿದ್ಲಿಂಗು ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಅವಿನಾಶ್ ಚಬ್ಬಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಅರಸು ಅಂತಾರೆ ಅವರು ಬರೆದಂತಹ ಗೀತೆಗೆ ಅನೂಪ್ ಸೀಲಿನ್ ಅವರ ಸಂಗೀತ ನಿರ್ದೇಶನ. ಕೆಳಗರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಸಡಗರ ಚಿತ್ರದ್ದು, ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ. ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ, ಮತ್ತೊಮ್ಮೆ ಕೇಳಿ, ವಿ ಶ್ರೀಧರ್ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ನೀವು ಕೇಳಿದ್ದು ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ವೀಲ್ ಚೇರ್ ರೋಮಿಯೋ ಚಿತ್ರದ ಗೀತೆಯನ್ನ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂತಹ ಗೀತೆಗೆ ಬಿ ಜೆ ಭರತ್ ಅವರ ಸಂಗೀತ ನಿರ್ದೇಶನ. ಈ ಗೀತೆಯೊಂದಿಗೆ ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸಮಯ ಆಗಿದೆ 11:30. ಈ ಸಮಯ ಕಲಾಭಾರತಿ ಕಾರ್ಯಕ್ರಮದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಗೀತೆಯನ್ನು ಕೇಳಿ ಬನ್ನಿ, ನಿಮಗೆ ಅದರಲ್ಲಿ ಸುಳಿವಿರುತ್ತೆ ಯಾರು ಇವತ್ತಿನ ಕಲಾಭಾರತಿ ಅಂತ.

ಕೆಳಗರೆ ಇದುವರೆಗೆ ನೀವು ಕೇಳಿದ್ದು ಕೆರಳಿದ ಸರ್ಪ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜ ಅವರ ಸಂಗೀತವಿತ್ತು. ಇನ್ನು ಹಲವಾರು ಗೆಳೆಯರು ಸಂದೇಶಗಳನ್ನು ಕಳಿಸಿದ್ದಾರೆ, ಕೆಲವರು ಸರಿಯಾಗಿ ಉತ್ತರವನ್ನೂ ಕಳಿಸಿದ್ದಾರೆ, ಇನ್ನು ಕೆಲವರು ಹೀಗಿರಬಹುದಾ ಇವರಿರಬಹುದಾ ಅಂತೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಕುತೂಹಲವಾಗಿ ಕಾಯ್ತಾ ಇದ್ದಾರೆ. ಏನು ಇವತ್ತಿನ ಕಲಾಭಾರತಿ ಯಾರ ಬಗ್ಗೆ ಅನ್ನೋದಾದರೆ ಅವರೇ ಸರಕೊಪ್ಪ ವಸಂತ್ ಕುಮಾರ್. ಹಾಗಂದರೆ ಮೋಸ್ಟ್ಲಿ ಕೆಲವರಿಗೆ ಗೊತ್ತಾಗಬಹುದು. ಇನ್ನು ಇವರ ಇನ್ನೊಂದು ಹೆಸರನ್ನು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ, ಅವರೇ ಕುಮಾರ್ ಬಂಗಾರಪ್ಪ ಅವರು. ನಿಜವಾಗ್ಲೂ ಇವರ ಹೆಸರನ್ನು ಹೇಳಿದ ತಕ್ಷಣ ನಮಗೆ ಮತ್ತೊಂದು ಸೂಪರ್ ಹಿಟ್ ಗೀತೆ ಎವರ್ ಗ್ರೀನ್, ಹಾಗೇನೆ ಎಷ್ಟು ಬಾರಿ ಕೇಳಿದ್ರೂ ಇನ್ನಷ್ಟು ಮತ್ತಷ್ಟು ಜೋಶ್ ತುಂಬುವಂತಹ ಧ್ವನಿ ಆ ಗೀತೆಯನ್ನು ಕೇಳೋಣ. ಯಾವುದು ಅಂತ ನೀವು ಕೇಳೋಕೆ ಮುಂಚೆ ಪ್ರಸಾರ ಮಾಡಿಬಿಡ್ತೀವಿ.

ನಿನ್ನ ಗುಂಗಲ್ಲೇ ತೇಲಾಡುವೆ ಅಂತ ಹೇಳ್ತಾ ಇರ್ತೀವಲ್ಲ, ಆ ಗುಂಗು ಹ್ಯಾಂಗ್ ಓವರ್ ನಿಜವಾಗ್ಲೂ ಯಾವತ್ತಾದರೂ ನಮ್ಮ ಪರಿಸ್ಥಿತಿ ಮತ್ತು ಮನಸ್ಥಿತಿ ತುಂಬಾ ಲೋ ಇದ್ದಾಗ ಅಥವಾ ಯಾವತ್ತೋ ಇವತ್ತು ಮೂಡಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾಗ ಒಮ್ಮೆ ಈ ಗೀತೆಯನ್ನು ಕೇಳಿ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ, ಸ್ಫೂರ್ತಿ ಬರುತ್ತೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಅನಿಸುತ್ತೆ. ಅಂತಹ ಒಂದು ಗೀತೆಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಇದುವರೆಗೆ ನಾವು ಕೇಳಿದ್ದು ಅಶ್ವಮೇಧ ಚಿತ್ರದ್ದು. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ಇವರು ಹುಟ್ಟಿದ್ದು 28 ಸೆಪ್ಟೆಂಬರ್ 1963. ಮೂಲ ಹೆಸರು ವಸಂತ್ ಕುಮಾರ್. ಇನ್ನು ಇವರು ಸರಳ ಸಜ್ಜನಿಕೆಯ ರಾಜಕಾರಣದಲ್ಲೂ ಸಹ ಹೆಸರನ್ನು ಮಾಡಿದ್ದಾರೆ. ಇನ್ನು ಇವರ ತಂದೆ ನಮಗೆಲ್ಲ ಗೊತ್ತಿರೋ ಹಾಗೆ ಎಸ್ ಬಂಗಾರಪ್ಪ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು, ತಾಯಿ ಶಕುಂತಲಾ. ಇನ್ನು ವಿದ್ಯುಲತಾ ಇವರ ಮಡದಿ, ಮಕ್ಕಳಾದಂತಹ ಅರ್ಜುನ್ ಬಂಗಾರಪ್ಪ ಮತ್ತು ಮಗಳು ಲಾವಣ್ಯ. ಮುದ್ದಾದ ಕುಟುಂಬ, ತುಂಬ ಖುಷಿಯಾಗಿ ಜೀವನವನ್ನು ನಡೆಸುವಂತಹ ಆಶಯ ಹೊಂದಿದವರು ಕುಮಾರ್ ಬಂಗಾರಪ್ಪ ಅವರು. ಸರಳತೆ ಜೊತೆಗೆ ಸಮಾಜಕ್ಕೆ ನನ್ನಿಂದ ಸಾಕಷ್ಟು ಕಾರ್ಯಗಳು ನಡೀಬೇಕಾಗಿದೆ, ಹಾಗೆಯೇ ನಮ್ಮ ಕುಟುಂಬ ಸಹ ಆ ನಿಟ್ಟಿನಲ್ಲಿ ಯಾವತ್ತಿಗೂ ಕೆಲಸ ಮಾಡ್ತಾ ಬಂದಿದೆ, ಅಂತಹ ಸಮಾಜಪರ ಕೆಲಸಗಳನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಅವರ ಚಿತ್ರ ಪಯಣ ಪ್ರಾರಂಭ ಆಗಿದ್ದು ತೆಲುಗು ಚಿತ್ರದ ಮುಖಾಂತರ. ಅಂತರ್ ಯುದ್ಧಂ ಅನ್ನುವಂತಹ ಚಿತ್ರದಲ್ಲಿ ಅವರ ಅಭಿನಯ ಇರುತ್ತೆ. 1984 ಚಿತ್ರ ಬಿಡುಗಡೆ ಆಗುತ್ತೆ. ನಂತರ ಇವರ ವಿಜಯೋತ್ಸವ ಶುರುವಾಗತ್ತೆ 1987. 89 ಶರವೇಗದ ಸರದಾರ, ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಾಲು ಸಾಲು ಚಿತ್ರಗಳು, ಪಾತ್ರಗಳು, ಆ್ಯಕ್ಷನ್ ಸ್ಟಂಟ್, ಯಾವುದೇ ಪಾತ್ರ ಕೊಟ್ಟರೂ ತುಂಬ ನೀಟಾಗಿ ಅಭಿನಯ ಮಾಡ್ತಿದ್ರು. ನೃತ್ಯ ಸಹ ಚೆನ್ನಾಗಿರ್ತಿತ್ತು. ಜೊತೆಗೆ ಅವರ ಮುಖಾನುಭಾವ ತುಂಬ ಸ್ಮಾರ್ಟಾಗಿ ಕಾಣಿಸ್ತಾ ಇದ್ರು. ಕಾಲೇಜ್ ಸ್ಟೂಡೆಂಟ್ ಪಾತ್ರದಲ್ಲಿ ಅಥವಾ ಯಾವುದೇ ಪಾತ್ರ ಕೊಟ್ಟರೂ ತುಂಬ ಸ್ಮಾರ್ಟಾಗಿ ಅವರು ಕಾಣ್ತಾ ಇದ್ರು. ಅಷ್ಟೇ ಉದ್ದ ಇದ್ರು, ತುಂಬ ಚೆನ್ನಾಗಿದ್ರು ನೋಡಲಿಕ್ಕೆ. ಅಶ್ವಮೇಧ ಚಿತ್ರದ ಅವರ ಪಾತ್ರ ಚಿತ್ರ ಅವರಿಗೆ ದೊಡ್ಡ ಸ್ಟಾರ್ಡಮನ್ನು ತಂದುಕೊಡುತ್ತೆ. ನಂತರ ನವತಾರೆ, ತೇಜ, ಝೇಂಕಾರ, ಅಮರ ಪ್ರೇಮ, ಪುರುಷೋತ್ತಮ ಚಿತ್ರದಲ್ಲಿ ನರೇಟರಾಗಿ ಅಭಿನಯ ಮಾಡಿದ್ದಾರೆ. ಇನ್ನು ಕ್ಷೀರಸಾಗರ, ಬೆಳ್ಳಿಯಪ್ಪ ಬಂಗಾರಪ್ಪ, ಅಪೂರ್ವ ಜೋಡಿ, ಅಂಗೈಯಲ್ಲಿ ಅಪ್ಸರೆ, ಕೆರಳಿದ ಸರ್ಪ, ನಿರ್ಬಂಧ, ಇನ್ನು ಚೈತ್ರದ ಚಿಗುರು 1999 ಬಿಡುಗಡೆಯಾದ ವರ್ಷ. ಆನಂತರ ಬಂದದ್ದು ರಕ್ತ ಕಣ್ಣೀರು ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಇವರು ಅಭಿನಯ ಮಾಡ್ತಾರೆ. ತುಂಬ ಒಳ್ಳೆಯ ಪಾತ್ರ, ತುಂಬ ಚೆನ್ನಾಗಿ ನಿಭಾಯಿಸುತ್ತಾರೆ. ಒಂದು ಸಣ್ಣ ಗ್ಯಾಪ್ನ ನಂತರ ತಾಳಿ ಕಟ್ಟುವ ಶುಭ ವೇಳೆ ಚಿತ್ರದಲ್ಲೂ ಅಭಿನಯ ಮಾಡ್ತಾರೆ. ಆನಂತರ ಬಹಳ ದೊಡ್ಡ ಅಂತರವನ್ನು ತೆಗೆದುಕೊಂಡು 2004 ಅವರ ಅಭಿನಯವನ್ನು ಮಾಡೋದಿಲ್ಲ. ನಂತರ 2017 ಚಕ್ರವರ್ತಿ ಚಿತ್ರದ ಮುಖಾಂತರ ಒಂದು ಪಾತ್ರದ ಮುಖಾಂತರ ಕಮ್ಬ್ಯಾಕ್ ಮಾಡ್ತಾರೆ. ಆದರೆ ಮತ್ತೆ ಅವರು ಏಕೋಕಾಣೆ ಒಂದು ಸಣ್ಣ ಗ್ಯಾಪನ್ನು ತಗೊಂಡಿದ್ದಾರೆ. ಅದು ಅವ್ರನ್ನೇ ಕೇಳಬೇಕು. ಆದರೆ ಅವರ ಅಭಿಮಾನಿಗಳು, ಅವರ ಪಾತ್ರ ಪೋಷಣೆಯನ್ನು ಇಷ್ಟಪಡೋರು ನಿಜವಾಗ್ಲೂ ಅವರು ಮತ್ತೆ ಅಭಿನಯವನ್ನು ಮಾಡಲಿ ಅಂತ ಆಶಿಸ್ತಾರೆ. ಈಗ ಇತ್ತೀಚೆಗೆ ಕೇಳ್ಪಟ್ಟಂತಹ ವಿಚಾರ ಏನಂದರೆ ಮತ್ತೆ ಅವರು ಬಣ್ಣದ ಲೋಕಕ್ಕೆ ಕಾಲಿಡ್ತಾ ಇದ್ದಾರೆ, ಒಂದಷ್ಟು ಪಾತ್ರಗಳ ಮುಖಾಂತರ ನಮ್ಮ ಮುಂದೆ ಬರ್ತಾರೆ ಅನ್ನುವಂತಹ ಸಂತಸದ ವಿಷಯ.

ಕೆಳಗಡೆ ಕುಮಾರ್ ಬಂಗಾರಪ್ಪ ಅವರನ್ನು ಕುರಿತಾದ ಕಲಾ ಭಾರತಿ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಅವರು ಎಂಟ್ರಿ ಕೊಟ್ಟ ನಂತರ ಸಿನಿಮಾದಲ್ಲಿ ಅಭಿನಯ ಮಾಡೋದನ್ನ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಪಾತ್ರ ಪೋಷಣೆ ಅಥವಾ ಆ ಪಾತ್ರ ಅವರಿಗೆ ತುಂಬ ಇಷ್ಟ ಆದರೆ ಮಾತ್ರ ಅವರ ಅಭಿನಯ ನಮಗೆ ಸಿನಿಮಾದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಇನ್ನಷ್ಟು ಮತ್ತಷ್ಟು ಅವರ ಪಾತ್ರಗಳ ಸಿನಿಮಾಗಳು ಹರಿದು ಬರಲಿ, ನಾವು ನೋಡುವಂತೆ ಆಗಲಿ ಅನ್ನುವುದು ನನ್ನ ಆಶಯ.

ಜೊತೆಗೆ ಅವರನ್ನ ಇಷ್ಟಪಡುವಂತಹ ಅವರ ಅಭಿಮಾನಿಗಳ ಆಶಯ ಅಂತ ಭಾವಿಸ್ತೀನಿ. ನಮ್ಮ ವಿವಿಧ ಭಾರತೀಯಲ್ಲೂ ಸಹ ಅನೇಕ ಸಂದೇಶಗಳು ಅವರ ಚಿತ್ರದ ಬಗ್ಗೆ, ಪಾತ್ರದ ಬಗ್ಗೆ, ಜೊತೆಗೆ ಅವರ ಅಭಿನಯದ ಬಗ್ಗೆ ಹರಿದು ಬಂದಿದೆ. ಹಾಡುಗಳು, ಕಾರ್ಯಕ್ರಮ ಇಷ್ಟ ಆಗ್ತಿದೆ ಅಂತ ಹಲವಾರು ಗೆಳೆಯರು ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದಾರೆ.

0: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ ಕುಮಾರ್ ಬಂಗಾರಪ್ಪ ಅವರ ಮುಂಬರುವ ಎಲ್ಲ ಆಸೆ ಆಲೋಚನೆ ಇಷ್ಟಪಟ್ಟು ಮಾಡುವ ಕೆಲಸ, ವೃತ್ತಿ ಬದುಕು, ವೈಯಕ್ತಿಕ ಬದುಕು ಮತ್ತು ಅವರ ಕೌಟುಂಬಿಕ ಬದುಕು ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ತುಂಬ ಪ್ರೀತಿಯಿಂದ ದೇವರಲ್ಲಿ ಪ್ರಾರ್ಥಿಸೋಣ.

ಇನ್ನ ನಮ್ಮ ಎಲ್ಲ ಫ್ರೆಂಡು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಕೆರಳಿತ ಸರ್ಪ ಚಿತ್ರದ ಗೀತೆ ನನಗೆ ತುಂಬ ಇಷ್ಟ ಆಯಿತು, ಕುಮಾರ್ ಬಂಗಾರಪ್ಪ ಅವರ ಬಗ್ಗೆ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಅನೇಕರ ಮೆಸೇಜ್ಗಳು ಹರಿದು ಬಂದಿದೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಕಳಿಸಿದ್ರೆ, ಸಿರಿಗೆರೆಯಿಂದ ಉಮೇಶ್ ಅವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ಜಯಕುಮಾರ್ ದಾಸನಹಳ್ಳಿಯಿಂದ, ಇನ್ನು ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹೃದಯ ಸಮುದ್ರ ಹಾಡು ಇಷ್ಟ ಆಯಿತು ಅಂತ ವರಲಕ್ಷ್ಮಿ ಅವರು ಪೀಣ್ಯಾನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಲೀಲಾ ಅವರು ಬೇಗೂರಿನಿಂದ, ಇನ್ನು ರೇಣುಕಾ ರುದ್ರಪ್ಪ ಮಡಿವಾಳ ಇಂದರ್ಗಿ ಕೊಪ್ಪಳ ಇಲ್ಲಿಂದ, ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಗೀತಾ ಜೋಶಿ ಅವರು ಕಲಬುರಗಿನಿಂದ, ಹಲಸೂರಿನಿಂದ ರಾಜೇಶ್ ಅವರು, ಸಂದೇಶಗಳು ಹರಿದು ಬರ್ತಾ ಇದೆ. ಇನ್ನಷ್ಟು ಟೈಪಿಂಗ್ ಅಂತ ಬರ್ತಾ ಇದೆ. ಮೆಸೇಜ್ ಮಾಡಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ

ಈಗಷ್ಟೇ ರಾಧಾ ಪಿ ಅವರು ಓಬನಹಳ್ಳಿ ಚಳ್ಳಕೆರೆ ತಾಲೂಕು ಇಲ್ಲಿಂದ ನಮಸ್ತೆ ಕಾರ್ಯಕ್ರಮ ನನಗಿಷ್ಟ ಆಯಿತು, ಅಶ್ವಮೇಧ ಕೇರಳದ ಸರ್ಪ ಚಿತ್ರಗಳು ನನಗೆ ಗೀತೆಗಳು ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ.

0: ಸಮಯ 12 ಗಂಟೆ ಆಯ್ತು. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಕಸಿತ ಭಾರತ 2047 ಗುರಿ ತಲುಪಲು ಕೃಷಿ, ಆಹಾರ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರಯೋಗಶಾಲೆಗಳಲ್ಲಿ ಸಿದ್ಧವಾಗುವ ತಂತ್ರಜ್ಞಾನ ಮಾರುಕಟ್ಟೆ ತಲುಪಿ ಜನಸಾಮಾನ್ಯರ ಜೀವನವನ್ನು ಸುಗಮಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIR ಸಂಸ್ಥೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ರೈಸ್ ಕಾಂಕ್ಲೇವ್ 2026 ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದ ಆಹಾರ ಸುರಕ್ಷತೆ ಮತ್ತು ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಯುವ ಉದ್ಯಮಿಗಳ ಉತ್ಸಾಹ ಹಾಗೂ ನವೋದ್ಯಮಗಳ ಪಾತ್ರ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಜರುಗಿದ 6ನೇ CSIR ರೈಸ್ ಕಾಂಕ್ಲೇವ್ನಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಸಹಯೋಗಕ್ಕಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಒಡಂಬಡಿಕೆಗೆ ಸಹಿ ಹಾಕಿದೆ. ತಮ್ಮ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳು 100% ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಎಂದಿದ್ದಾರೆ. ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜರುಗಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಜನರಿಗೆ ತಲುಪಿಸಲು ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವಂತೆ ಜನಜಾಗೃತಿ ಮೂಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮೂಲದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗುಂಡ್ಲವದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಅವರ ಹೊಲದಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ದಾನಶಾಸನ ಪತ್ತೆ ಮಾಡಲಾಗಿದೆ. ತುಮಕೂರಿನ ಶಶಿಕುಮಾರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯರು ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾ ಗೋವಿಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಗುಂಡ್ಲೋದ್ಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಮತ್ತು ಮಲ್ಲನಗೌಡರವರ ಹೊಲದಲ್ಲಿ ಹೊಯ್ಸಳರ ಕಾಲದ ಅಪ್ರಕಟಿತ ದಾನಶಾಸನವನ್ನು ಪತ್ತೆ ಮಾಡಲಾಗಿದೆ. ಗುಂಡ್ಲೋದ್ಗೇರಿ ಗ್ರಾಮದ ಶಿಕ್ಷಕ ಮಂಕಾಳಪ್ಪ ಗಂಗಾಧರ ಅವರ ಸಹಕಾರದಿಂದ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಅವರು ಪತ್ತೆ ಹಚ್ಚಿದ್ದಾರೆ. ಈ ಶಾಸನವು ಗ್ರಾನೈಟ್ ಕಲ್ಲಿನಲ್ಲಿದ್ದು 15 ಸಾಲುಗಳನ್ನು ಒಳಗೊಂಡಿದೆ. 8 ಅಡಿ ಎತ್ತರ, 1.5 ಅಡಿ ಅಗಲವಾಗಿದ್ದು ವಿಶೇಷವಾಗಿ ಶಾಸನದ ಮೊದಲ ಸಾಲಿನಲ್ಲೇ ಹೊಯ್ಸಳರ ನಾರಸಿಂಹ ಚಕ್ರವರ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ಹೊಯ್ಸಳರ ನಾರಸಿಂಹನ ಆಡಳಿತಾವಧಿಯಲ್ಲಿ ಗುಂಡ್ಲವದ್ದಿಗೇರಿಯನ್ನು ಕಾಸಿಗೌಡ ಎಂಬ ಪಾಳೆಯಗಾರನು ಆಳ್ವಿಕೆ ನಡೆಸುತ್ತಿದ್ದನು. ಆತನು ಆ ಊರಲ್ಲಿ ಕೆರೆ ಕಟ್ಟಿಸಿರುವುದಲ್ಲದೆ ದೇಗುಲಕ್ಕೆ ಗಂಟೆ ಜಾಗಟಿಯನ್ನು ದಾನ ನೀಡಿದ ವಿವರವು ಶಾಸನದಲ್ಲಿದೆ.
1: ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗುತ್ತಿರುವ ಆನ್ಲೈನ್ ಯೋಗಥಾನ್ನ 2ನೇ ದಿನವಾದ ಇಂದು ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಪಾಲ್ಗೊಂಡಿದ್ದರು. ಗಿನ್ನಿಸ್ ದಾಖಲೆಗಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ ಸಪ್ತಾಹದ ಪ್ರಥಮ ದಿನ ಒಟ್ಟು 435,831 ಜನ ಯೋಗಾಸಕ್ತರು ಯೋಗಾಭ್ಯಾಸದಲ್ಲಿ ತೊಡಗಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21 6 ಗಂಟೆಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 2ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಸಂಘರ್ಷ ಹಾಗೂ ಮೌಲ್ಯಾದರ್ಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸಲು ಕೋಲಾರ ಜಿಲ್ಲೆಯಲ್ಲಿ ಭವ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಪೂರ್ವ ಅನುಮೋದನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದುವರೆಗೆ ಪ್ರದೇಶ ಸಮಾಚಾರ ಕೇಳಿದ್ರಿ. ಇನ್ನು ನಿರ್ಮಲಾ ಅವರು ನಮಗೆ ಮೆಸೇಜ್ ಮಾಡಿ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಮಗೆ ಸಂದೇಶವನ್ನು ಮಂಜುನಾಥ್ ಇಂದರ್ಗಿ ಅವರು ಕಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ, ಇಲ್ಲಿಂದ ಬೆಟಗೇರಿ ರಾಜು ಅವರು ನೈಸ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಸಂದೇಶ ಕಳಿಸಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಕಾರ್ಯಕ್ರಮ ನಿಮ್ಮೆಲ್ಲರ ಇಷ್ಟದ ಕಾರ್ಯಕ್ರಮ ಕರೆಗೊಂದು ಹಾಡು. ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಕರೆ ಮಾಡಲು ನೀವೆಲ್ಲ ಸಿದ್ಧರಿದ್ದೀರಿ ಅಂತ ಅಂದ್ಕೊಳ್ತಾ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ತಿಳಿಸ್ತೀವಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 0802023708. ಹಾಗೆಯೇ 0802023709. ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 0802226125. ಈ ಮೂರು ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡ್ತಾ ನಿಮ್ಮ ಇಷ್ಟದ ಗೀತೆ ಯಾವುದಿದೆ, ಈ ಸಮಯದಲ್ಲಿ ನೀವು ಕೇಳಬೇಕು ಅಂತ ಅಂದ್ಕೋತಾ ಇದ್ದೀರಿ, ಖಂಡಿತ ನಮಗೆ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಗೀತೆ ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಇನ್ನೂ ಕರೆ ಮಾಡುವಾಗ ದಯವಿಟ್ಟು ನಿಶಬ್ದವಾದ ಸ್ಥಳಕ್ಕೆ ಬಂದು ಕರೆ ಮಾಡಿ, ಜೊತೆಗೆ ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬನ್ನಿ. ಇನ್ನು ರೇಡಿಯೋನ ಸ್ವಿಚ್ ಆಫ್ ಮಾಡಿ ಕರೆ ಮಾಡಿ, ನಂತರ ನೀವು ಕೇಳಬಹುದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ರಕ್ತ ಕಣ್ಣೀರು ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ.

0: ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಿದ್ಧ ಇದ್ದಾರೆ ನಮ್ಮ ಗೆಳೆಯರೊಬ್ರು. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ಕೇಳಿಸ್ತಾ ಇದೆಯಾ?
1: ಹೇಳಿ.
0: ಓಕೆ ಓಕೆ, ಎಲ್ಲಿಂದ ಕರೆ ಮಾಡಿದ್ರಿ? ನಿಮ್ಮ ಹೆಸರು ಹೇಳಿ.
1: ಚಂದ್ರಾಯಪಟ್ಟಣದಿಂದ ಪ್ರಭಾಕರ್ ಅಂತ.
0: ಪ್ರಭಾಕರ್ ಚಂದ್ರಾಯಪಟ್ಟಣ, ಏನ್ ಮಾಡ್ಕೊಂಡಿದ್ದೀರಾ ಪ್ರಭಾಕರ್?
1: ಟೈಲರಿಂಗ್.
0: ತಿಂಡಿ ಮುಗಿಸಿ ಕೆಲಸಕ್ಕೆ ಜಾಯಿನ್ ಆಗಿದ್ದೀರಾ?
1: ಹೌದು ಸರ್.
0: ಕೆಲಸ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ನೀವು? ಸಣ್ಣ ಹುಡುಗಿಂದ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷ ಅಂತ ಹೇಳೋದು ಬೇಡ ಅಂತೀರಾ? ಆಯ್ತು, ಇರ್ಲಿ ಇರ್ಲಿ ಇರ್ಲಿ, ತೊಂದ್ರೆ ಇಲ್ಲ. ಯಾವ ಗೀತೆ ಪ್ರಸಾರ ಮಾಡ್ಬೇಕು ಅನ್ಕೋತೀರಿ? ರವಿ ಜಾರಿದಾನ ಈಗ ಅಲ್ವಾ? ಮಧ್ಯಾಹ್ನಕ್ಕೆ ಬರ್ತಾ ಇದ್ದಾನೆ. ನಿಮ್ ಕಡೆ ಏನ್ ಮಳೆ ಬೆಳೆ? ಮಳೆ ಬರ್ತಾ ಇದೆ. ಆಯ್ತು, ಒಳ್ಳೇದಾಗ್ಲಿ, ನಿಮ್ಮೆಲ್ಲ ಆಸೆಗಳು ಈಡೇರ್ಲಿ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ. ನಮಸ್ಕಾರ.
1: ಓಕೆ ಓಕೆ,
0: ನಮಸ್ತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದಿರಾ?
1: ನಟರಾಜ್ ಅಂತ ಮಾತಾಡ್ತಿರೋದು, ದೊಡ್ಡಬಳ್ಳಾಪುರದಿಂದ ಸರ್ ಮಾತಾಡ್ತಿರೋದು.
0: ನಟರಾಜ್ ದೊಡ್ಡಬಳ್ಳಾಪುರದಿಂದ?
1: ಹೌದು ಸರ್.
0: ಇದೇ ಪ್ರಥಮ ಬಾರಿ ಕರೆ ಮಾಡಿದ್ದು ಅಂತ ಹೇಳಿದ್ರಿ ನಟರಾಜ್?
1: ಹೌದು ಸರ್, ಬಹಳ ಸಂತೋಷ ಆಗ್ತಾ ಇದೆ.
0: ಹೌದ್ರಾ? ಓಕೆ. ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಸರ್, ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ.
0: ಓಕೆ, ಇನ್ನು ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ?
1: ಓಲ್ಡ್ ಇಸ್ ಗೋಲ್ಡ್ ಸರ್.
0: ಓಲ್ಡ್ ಇಸ್ ಗೋಲ್ಡ್ ಇಷ್ಟ ಆಗುತ್ತೆ? ಯಾಕೆ, ಹೊಸ ಹಾಡುಗಳು ಇಷ್ಟ ಆಗಲ್ಲ ಅಂತಾನ, ಅಥವಾ ಜಾಸ್ತಿ ಕೇಳಲ್ಲ ಅಂತಾನ?
1: ಹಳೆ ಹಾಡುಗಳಲ್ಲಿ ಸಾಹಿತ್ಯ ಚೆನ್ನಾಗಿರುತ್ತೆ ಸರ್.
0: ಹೊಸ ಹಾಡಲ್ಲಿ ಚೆನ್ನಾಗಿರಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನಾ?

0: ಅಷ್ಟು ಇಂಟ್ರೆಸ್ಟ್ ಆಗಿರಲ್ಲ.
1: ಒಮ್ಮೆ ಕೇಳಿ, ಪ್ರಯತ್ನ ಪಡಿ. ಯಾಕೆಂದ್ರೆ ಪ್ರತಿಯೊಬ್ಬರು ಒಳ್ಳೆ ಹಾಡು ಬರೀಬೇಕು ಅಂತಾನೆ ಬರ್ದಿರ್ತಾರೆ ಅಲ್ವಾ? ಭಾವಗಳು ಬೇರೆ ರೀತಿಯ ಪದಗಳಲ್ಲಿ ನಮಗ್ ಕೇಳುತ್ತೆ ಹೊರತು ಭಾವನೆ ಒಂದೇ ಆಗಿರುತ್ತೆ ಅಲ್ವಾ?
0: ಹಳೆ ಸಾಹಿತ್ಯ ಬರೋದೇ ಇಲ್ಲ ಸರ್ ಈಗ.
1: ಆಯ್ತು, ನಿಮ್ಮ ಇಷ್ಟದ ಗೀತೆ ಯಾವುದು
0: ಸರ್? ಹಾಲು ಜೇನಿಂದ ಹಾಲು ಜೇನು ಒಂದಾದ ಹಾಗೆ.
1: ಹಾಲು ಜೇನು ಒಂದಾದ ಹಾಗೆ. ಏನ್ ಮಾಡ್ಕೊಂಡಿದ್ದೀರಾ ನಟರಾಜ್ ನೀವು?
0: ನಮ್ದು ಸೈಕಲ್ ಶಾಪ್ ಇದೆ ಸರ್.
1: ಸೈಕಲ್ ಶಾಪ್ ಇದೆ, ಓಕೆ. ಇವತ್ತಿನ ಕಾಲಕ್ಕೆ ಈ ಸೈಕಲ್ಗಳು ಅನ್ನುವ ಕಾನ್ಸೆಪ್ಟೇ ಬದಲಾಗ್ಬಿಟ್ಟಿದೆ ಅಲ್ವಾ?
0: ಬದಲಾಗಿದೆ ಸರ್.
1: ಯಾಕೆಂದ್ರೆ ಹಿಂದೆ ನಾವು ಆ ಪೆಡಲ್ ಇಟ್ಕೊಂಡು ತುಳಿಬೇಕಾಗಿತ್ತು, ಇವತ್ತು ತುಳಿಯೋದೆ ಬೇಡ ಅನ್ನೋ ರೀತಿ ಒಂದ್ ರೀತಿ ಸೂಪರ್ ಬೈಕ್ಸ್ ಆಗ್ಬಿಟ್ಟಿವೆ ಅಲ್ವಾ? ಎಲೆಕ್ಟ್ರಿಕ್ ಬಂದ್ಬಿಟ್ಟದೆ, ಗೇರ್ಗಳಿರತ್ತೆ, ಅದರಲ್ಲಿ ಏನೇನೋ ಮಾಡಿಫಿಕೇಶನ್ಸ್, ಎಲ್ ಸಿ ಡಿ ಸ್ಕ್ರೀನ್ಗಳು, ಎಲ್ ಇ ಡಿ ಸ್ಕ್ರೀನ್ಗಳು, ಲೈಟಿಂಗ್ಸ್. ಹೌದೌದು, ನಿಮ್ಗೆ ಹೇಗ್ ಬೇಕೋ ಹಂಗೆ. ಅಂದ್ರೆ ಒಂದ್ ರೀತಿ ವ್ಯಾಯಾಮ ಕೂಡ ಸೈಕಲ್ ತುಳಿಯೋದ್ರಿಂದ ಆಗ್ತಾ ಇತ್ತು, ಇವತ್ತಿಗೆ ಕಣ್ಮರೆ ಆಗಿದೆ. ನೀವೇನ್ ಹೇಳ್ತೀರಾ?
0: ನಿಜ ಸರ್, ನೀವ್ ಹೇಳ್ತೀರಿ. ಜನ ಈಗ ಎಲ್ಲ ಟೆಕ್ನಾಲಜಿ ಬದಲಾಗ್ತಾ ಇದೆ ಜನ ಎಲ್ಲಾನು.
1: ಆದ್ರೆ ನೀವು ಈಗ ಕಂಡಂತೆ ಆ ರೀತಿಯ ಹಳೆ ಸೈಕಲ್ ನ ತಗೊಳ್ಳಿ ಅಂದ್ರೆ ತಗೊಳ್ಳೋರ್ ಸಂಖ್ಯೆ ಇದಾರಾ, ಅಥವಾ ಎಲ್ಲ ಹೊಸ ಬಗೆಯ ಸೈಕಲ್ ಗಳನ್ನ
0: ಕೇಳ್ತಾರೆ?
1: ಆಯ್ತು, ತುಂಬಾ ಖುಷಿ ಆಯ್ತು. ಓಕೆ ಓಕೆ, ತುಂಬಾ ಖುಷಿ ಆಯ್ತು ನಟರಾಜ್ ನಿಮ್ಮನ್ನು ಮಾತಾಡಿಸಿದ್ದು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಹಾಲು ಜೇನು ಚಿತ್ರದು ಕೇಳಿ ಆನಂದಿಸಿ. ನಮಸ್ಕಾರ ಕರೆ ಮಾಡಿದ್ದಕ್ಕೆ. ನಮಸ್ತೆ. ಕೇಳಿದ್ರೆ ನೀವು ಕರೆ ಮಾಡುವಾಗ ದಯವಿಟ್ಟು ರೇಡಿಯೋನ ಸ್ವಿಚ್ ಆಫ್ ಮಾಡಿ, ಜೊತೆಗೆ ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬಂದು ಕರೆ ಮಾಡಿ ಅಂತ ಹೇಳ್ತಾ ಮುಂದಿನ ಗೀತೆ

0: ಕೆಳಗರೆ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಅನೇಕ ಗೆಳೆಯರು ಕರೆಯನ್ನ ಮಾಡ್ತಾ ಇದ್ದಾರೆ. ಈಗ ಮುಂಬರುವ ಕರೆ ಯಾರ್ದು, ಎಲ್ಲಿಂದ ನೋಡೋಣ. ನಮಸ್ಕಾರ
1: ಸರ್. ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದಿರಾ
1: ಸರ್? ಎಂ ಈಶಣ್ಣ, ಮುತ್ತಿಗಾರಹಳ್ಳಿ, ಮೊಳಕಾಲ್ಮೂರ್ ತಾಲೂಕ್ ಸರ್.
0: ಎಂ ಈಶಣ್ಣ, ಏನ್ ಮಾಡ್ಕೊಂಡಿದ್ದೀರಾ ಈಶಣ್ಣ?
1: ಸರ್ ನಾವು ರೈತರಿದ್ದೀವಿ ಸರ್.
0: ರೈತರಿದ್ದೀರಿ, ಬೆಳೆ ಇಟ್ಟಿದ್ದೀರಿ, ಮಳೆ ಬರ್ತಾ ಇದೆಯಾ?
1: ಮಳೆ ಇಲ್ಲ ಸರ್, ಟೊಮೊಟೊ ಬೆಳೆ ಇಟ್ಟಿದ್ದೀವಿ ಸರ್.
0: ಹೌದಾ? ಮೂರ್ ದಿನದಿಂದ ಈ ಕಡೆ ಸ್ವಲ್ಪ ಮಳೆ ಇದೆಯಪ್ಪ.
1: ನಮ್ ತಾಲೂಕಲ್ಲಿ ಇಲ್ಲ ಸರ್.
0: ಓಕೆ, ಆಯ್ತು. ಮುಂಬರುವ ದಿನಗಳಲ್ಲಿ ಮಳೆ ಬಂದ್ರೆ ನಿಮ್ಗೆ ಉಪಯೋಗ ಆಗತ್ತಾ?
1: ಹೌದು ಸರ್, ಆಗುತ್ತೆ ಸರ್.
0: ಆಯ್ತು, ಮಳೆಯ ಏನೋದು ಬರ್ಲಿ ಅಂತ ನಿಮ್ಗೆ ಕೇಳ್ಕೊತಾ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊತಾ. ಇನ್ನು ಮುಂದಿನ ಗೀತೆ ಯಾವ ಗೀತೆ ಬೇಕು ನಿಮ್ಗೆ?
1: ಸರ್ ಪಡವಾರಳ್ಳಿ ಪಾಂಡವರು ಚಿತ್ರದಿಂದ ಜನ್ಮ ನೀಡಿದ ಭೂಮಿ ತಾಯಿಯನ್ನ ಹೇಗೆ ಮರೆಯಲಿ ಅಂತಿದೆಯಲ್ಲ ಸರ್, ಈ ಸಾಂಗ್ ಬೇಕು.
0: ಈ ಸಾಂಗ್ ಬೇಕಾ? ಆಯ್ತು. ಈ ಹಾಡು ಯಾಕೆ ಇಷ್ಟ ನಿಮ್ಗೆ?
1: ನಾವು ರೈತರಿದ್ದೀವಿ ಸರ್, ರೈತರು ಅದಕ್ಕೋಸ್ಕರನೇ ಕೇಳ್ತಾ ಇದ್ದೀನಿ ಸರ್. ಯಾರು
0: ಭೂಮಿ ತಾಯಿಯ ಋಣನ
1: ಹೌದು,
0: ಸಾಕಷ್ಟು ಋಣಗಳಲ್ಲಿ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಇಷ್ಟದ ಗೀತೆ ಮುಂದೆ ಪ್ರಸಾರ ಆಗುತ್ತೆ. ಕೇಳಿ ಆನಂದಿಸಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ನಮಸ್ಕಾರ. ನಮಸ್ಕಾರ.

0: ಕೇಳಿ.
1: ಚಂದದ ಗೀತೆಯ ಸಾಲುಗಳು ಇದುವರೆಗೆ ನಿಮಗಾಗಿ ಪ್ರಸಾರ ಆಯಿತು. ಗೀತೆ ನಿಮಗಿಷ್ಟ ಆಯಿತು ಅಂತ ಅಂದ್ಕೊಳ್ತಾ ಅನೇಕರು ಮೆಸೇಜ್ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಗೀತೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಯಲ್ಲಿ, ಅಂದರೆ ಅವ್ರ ಜೊತೆ ಧ್ವನಿಗೂಡಿಸಿದ್ದಾರೆ ಚಿತ್ರ ಅವರು. ಕ್ಷೀರಸಾಗರ ಚಿತ್ರದ ಗೀತೆ ಇದು.

0: ಅತಿಶಯದ ಧರ್ಮ. ನಗುವ, ನಗಿಸುವ, ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿಯವರ ನುಡಿ.
1: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
2: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
2: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.
3: ನಿಜವಾಗ್ಲೂ ಸತ್ಯವಾದ ಮಾತು, ನಗು ಬಾಳಿಗೆ ಭರವಸೆಯನ್ನು ನೀಡುತ್ತೆ. ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ.
4: ನಮಸ್ಕಾರ ಸರ್.
3: ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ರಾ?
4: ನಮ್ಮ ಹೆಸರು ಬಿಂದು ಮಾಧವ ರಾಜಸ್ ಅಂತ ಸರ್. ನಮ್ಮ ಸ್ವಂತ ಶಿವಮೊಗ್ಗ ಬೆಂಗಳೂರು ಬಂದು 20 ವರ್ಷ ಆಯ್ತು ಸರ್.
3: ನಿಮ್ಮ ಹೆಸರು ಇನ್ನೊಮ್ಮೆ ಹೇಳಿ.
4: ಬಿಂದು ಮಾಧವ ರಾಜರಸ್.
3: ಬಿಂದು ಮಾಧವ್ ರಾಜರಸ್
4: ಮಗೋ ಸರ್.
3: ಓಹೋ, ಹೇಗೆ ಕರೆಯೋದು ನಿಮ್ಮನ್ನ?
4: ಬಿಂದ್ರಾಜ್ ಅಂತ ಕರಿ ಸರ್.
3: ಬಿಂದು ಮಾಧವ್ ಅಂತನಾ?
4: ಹೌದು ಸರ್.
3: ಆಯ್ತು ಬಿಂದು ಮಾಧವ್ ಅವರೇ, ಯಾವ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
4: ಅದೇ ಶ್ರವಣ ಮಂತ್ರ ಶ್ರವಣದಿಂದ ಮೇರೆ ಮೇರೆ ಐ ಲವ್ ಅಂತಿದ್ರ ಸರ್.
3: ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಮ್ ಭಾಗದವ್ರ ಬಗ್ಗೆ ಮಾತನಾಡಿದ್ವಿ.
4: ಹೌದಾ ಸರ್? ಹೌದಾ.
3: ಕುಮಾರ್ ಬಂಗಾರಪ್ಪ ಅವ್ರ ಬಗ್ಗೆ ಕಾರ್ಯಕ್ರಮ ಇವತ್ತು. ಕೇಳಿದ್ರ? ಓಕೆ, ಆಯ್ತು. ಇನ್ನು ಏನ್ ಮಾಡ್ಕೊಂಡಿದ್ದೀರಾ ಬೆಂಗಳೂರಲ್ಲಿ?
4: ಬೆಂಗಳೂರಿಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರೆ. ನಮ್ಮ ಮಗ ಪೇರು ಇಂಜಿನಿಯರಿಂಗ್ ಓದ್ತಾನೆ. ಅವನಿಗೆ 2 ವರ್ಷದಿಂದ ಸರ್ ಕೆಲಸ ಕೆಲಸ ಏನ್ ಸಿಕ್ತಿಲ್ಲ. ನಾವೇ ಬಡ್ಡಿ ಗಿಡ್ಡಿ ಕಟ್ಟು ಹೋಗ್ತೇವೆ. ಏನ್ ಮಾಡ್ತಾರೆ? ಕಷ್ಟಪಟ್ಟು ಮಾಡ್ತೇವೆ ಸರ್.
3: ಇಲ್ಲ, ಖಂಡಿತ ಒಳ್ಳೇದಾಗತ್ತೆ. ಒಂದೊಂದ್ಸರಿ ಮಾರ್ಕೆಟ್ ಲೋ ಇರತ್ತೆ, ಖಂಡಿತ ಸಿಗತ್ತೆ ಬಿಡಿ, ಒಳ್ಳೇದಾಗ್ಲಿ. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಬಿಂದು ಮಾಧವ್.
4: ನಿಮ್ಗೂ ಸರ್ ಥ್ಯಾಂಕ್ಸ್.
3: ನಮಸ್ಕಾರ. ನಮಸ್ಕಾರ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕರೆ ಮಾಡಿ ಮಾತನಾಡಲಿಕ್ಕೆ ಸಿದ್ಧ ಇದ್ದಾರೆ ನಮ್ಮ ಗೆಳೆಯರೊಬ್ರು. ನಮಸ್ಕಾರ.
5: ಹಲೋ, ನಮಸ್ತೆ.
4: ನಮಸ್ತೆ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದಿರಾ?
5: ಮಹಬೂಬ್ ಪಾಷಾ ಅಂತ.
4: ಸಾದಿಕ್ ಪಾಷಾ?
5: ಮಹಬೂಬ್ ಪಾಷಾ.
4: ಮೆಹಬೂಬ್ ಪಾಷಾ ಅವರೇ, ಎಲ್ಲಿಂದ ಕರೆ ಮಾಡಿದಿರಾ?
5: ಬೆಂಗಳೂರಿಂದ.
4: ಬೆಂಗಳೂರಿಂದ? ಬೆಂಗಳೂರಲ್ಲಿ ಎಲ್ಲಿಂದ?
5: ಅದು ಅಂಬೇಡ್ಕರ್ ನಗರ.
4: ಅಂಬೇಡ್ಕರ್ ನಗರ? ಓಕೆ. ಏನ್ ಮಾಡ್ಕೊಂಡಿದಿರಿ ಮೆಹಬೂಬ್ ಅವರೇ?
5: ಟೈಲರ್ ಕೆಲಸ ಮಾಡ್ತೀನಿ ಸರ್.
4: ಟೈಲರ್ ಕೆಲಸ ಮಾಡ್ತೀರಿ, ವಿವಿಧ ಭಾರತಿ ಕೇಳ್ತಾ ಇರ್ತೀರಾ?
5: ಬೆಳಗಿಂದ ಬಂದು 9 ಗಂಟೆಗೆ ಬಂದು ಹಾಕ್ಬಿಟ್ರೆ ನೈಟ್ 10 ಗಂಟೆ ಲಾಸ್ಟ್.
4: ಜೆಂಟ್ಸ್ ಲೇಡೀಸ್ ಎರಡರು ಇಬ್ಬರದು ಬಟ್ಟೆ ಎಲ್ಲ ಮಿಕ್ಸಿಂಗ್? ಮಕ್ಕಳು ಯಾರು ಬೇಕಾದ್ರು ನಿಮ್ ಹತ್ರ ಬಂದು ಬಟ್ಟೆ ಹೊಲ್ಸ್ಕೋಬಹುದು. ಆಯ್ತು ಆಯ್ತು ಆಯ್ತು. ಯಾವಾಗ ಹಾಡನ್ನ ಕೇಳ್ಬೇಕು ಅನ್ಕೋತೀರಿ?
5: ಅದು ಯಜಮಾನ್ ಅಭಿಷೇಕ್ ಓ ಮೈ ನೌ ಹಾಡ್ ಬರತ್ತಲ್ಲ ಸರ್,
4: ಆ ಹಾಡು ತುಂಬಾ ಇಷ್ಟ. ಅನ್ರ ಸಿನಿಮಾ ನೋಡಿದಿರಾ?
5: ನೋಡಿದೀನಿ ಸರ್, ಡೌನ್ಲೋಡ್ ಮಾಡಿ ಬಿಟ್ಟಿದ್ದೀನಿ ಸರ್ ನಾನು ಫೋನ್ನಲ್ಲಿ ಡೌನ್ಲೋಡ್ ಮಾಡಿ ಹೋಗ್ತಿದ್ದೀನಿ. ಹಿಂದಿ ಎರಡು.
4: ಓ, ಸಿನಿಮಾನೇ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ಟಿದಿರಾ? ಅಯ್ಯ, ತುಂಬಾ ಖುಷಿ ಆಯ್ತು. ನಿಜವಾಗ್ಲು ನೀವು ಆ ಸಿನಿಮಾಗೆ ಮತ್ತೆ ವಿಷ್ಣುವರ್ಧನ್ ಅವರ ಅಭಿನಯ ಇಷ್ಟ ಆಗತ್ತಾ? ಆಯ್ತು ಆಯ್ತು. ನಿಮ್ಮ ಇಷ್ಟದ?
5: ಹೇಳಿ. 15 ವರ್ಷದಿಂದ ಕೆಲಸ ಮಾಡ್ತಿದ್ದೆ ಒಂದೇ ಅಂಗಡಿನಲ್ಲಿ. ಡಿಸೆಂಬರ್ ಬಂದ್ರೆ 16 ವರ್ಷ ಆಯ್ತು.
4: ಇದೇ ಪ್ರಥಮ ಬಾರಿ ಕರೆ ಮಾಡಿರೋದಾ ನೀವು?
5: ಇಲ್ಲ ಇಲ್ಲ, ಹೋಗಿ ತಿಂಗಳು ಮಾಡಿದ್ದೀನಿ, 2 ಸರ್ತಿ 3 ಸರ್ತಿ ಮಾಡಿದ್ದೀನಿ.
4: 2 ಸರಿ 3 ಸರಿ ಮಾಡಿದಿರಾ? ಆಯ್ತು, ಒಳ್ಳೇದಾಗ್ಲಿ ಮೆಹಬೂಬ್ ಅವರೇ. ನಿಮ್ಮ ಮುಂದಿನ ಎಲ್ಲ ಆಸೆ ಕನಸು ಎಲ್ಲವೂ ಒಳ್ಳೇದಾಗ್ಲಿ. ಎಲ್ಲದಕ್ಕೂ ವಿವಿಧ ಭಾರತೀಯ ಕಂದೆ ಕಳೆ ಕಡೆಯಿದ್ದ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ, ಮುಂದಿನ ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ ಕೇಳಿ ಆನಂದಿಸಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
5: ನಮಸ್ಕಾರ.

0: ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಕಾಲರ್ ಇವರು. ನಮಸ್ಕಾರ.
1: ನಮಸ್ಕಾರ. ಹಲೋ.
0: ಹಲೋ, ನಮಸ್ಕಾರ. ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ?
1: ವೆಂಕಟೇಶ್
0: ಅಂತ. ಎಸ್ಬಿಎಂ ಕಾಲೋನಿ. ವೆಂಕಟೇಶ್, ಪ್ರತಿದಿನ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರಲ್ವಾ?
1: ಆಲ್ಮೋಸ್ಟ್ ಎಲ್ಲ ಕೇಳ್ತಾ ಇರ್ತೀನಿ, ಬೇರೆ ಫ್ರೀಕ್ವೆನ್ಸಿ ಎಲ್ಲ ಕೇಳ್ತಾ ಇರ್ತೀನಿ ಎಲ್ಲ, ಯಾಕಂದ್ರೆ ಎಲ್ಲಾದ್ರಲ್ಲೂ ಆಯ್ಕೆ ಮಾಡ್ತೀನಿ. ಅದರಲ್ಲಿ ಕರೆಗೊಂದು ಹಾಡು ಮತ್ತೆ ಕಗ್ಗದ ಸೀರೀಸ್ ಎಲ್ಲ ಇಂಪಾರ್ಟೆಂಟ್. ಆಮೇಲೆ 92.7
0: ಇರ್ಲಿ. ಅಲ್ಲ, ಒಂದ್ ನಿಮಿಷ, ಎಲ್ಲ ಕಾರ್ಯಕ್ರಮ ನಮ್ಮ ವಾಹಿನಿ ಕೇಳ್ತಾ ಇರ್ತೀರಾ ಅಂತ ಕೇಳಿದೆ. ಖಂಡಿತ ಕೇಳ್ತಾ ಇದೀರಿ ಅಂದ್ರೆ ತುಂಬಾ ಖುಷಿ ಆಯ್ತು. ಇವತ್ ಯಾವ ಹಾಡು ಕೇಳ್ಬೇಕು ಅನ್ಕೋತಾ ಇದೀರಾ?
1: ದೇವರ ಕಣ್ಣು ಫಿಲಂ ಇಂದ ನಗುವಿನ ಅಳುವಿನ ಸಂಕೋಲೆ.
0: ಆಯ್ತು ಆಯ್ತು. ಈ ಹಾಡು ನಿಮ್ಗೆ ಇಷ್ಟ ಆಗತ್ತಾ?
1: ಇಷ್ಟ ಅಂದ್ರೆ ಅದರಲ್ಲಿ ಒಂದು ಸಂದೇಶ ಇದೆ. ಸಂದೇಶ ಏನಂದ್ರೆ, ಅದು ಈಗ ಎಲ್ಲ ಜೀವನದ ಬಗ್ಗೆ ಏಳು ಬೀಳೆಲ್ಲ ಇರ್ತಾರ.
0: ಖಂಡಿತ ಗೀತೆಯ ಸಾಲುಗಳನ್ನೇ ಕೇಳೋಣ, ಯಾಕಂದ್ರೆ ಸಮಯ ಮುಗಿತಾ ಇದೆ. ಒಂದ್ ಗಂಟೆಗೆ ಹತ್ರ ಹೋಗ್ತಾ ಇದೀವಿ, ಹಾಡು ಕೇಳೋದು ಕಡಿಮೆ ಆಗ್ಬಿಡತ್ತಾಗ ಅಲ್ವಾ? ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ. ವೆಂಕಟೇಶ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ?
1: ಬ್ಯಾಂಕಿಂಗ್
0: ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡ್ತೀರಾ? ಒಳ್ಳೇದಾಗ್ಲಿ ವೆಂಕಟೇಶ್ ಅವರೇ, ನಿಮ್ಗೆ ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.

ಈ ಗೀತೆಯೊಂದಿಗೆ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಅನೇಕರು ಪ್ರತಿದಿನ ಕರೆ ಮಾಡ್ತಾರೆ ಸರ್, ಅವ್ರನ್ನೇ ಸ್ವೀಕಾರ ಮಾಡ್ತೀರಿ, ಹೊಸಬರಿಗೆ ನೀವು ಅವಕಾಶ ಮಾಡಿಕೊಡಲ್ಲ ಅಂತ ಸಂದೇಶಗಳನ್ನು ಕಳಿಸಿದ್ದಾರೆ. ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಮಧ್ಯಮ ವರ್ಗದ ಜನತೆ ರಾಷ್ಟ ನಿರ್ಮಾಣಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೈನಂದಿನ ಜೀವನದಲ್ಲಿ ಅವಶ್ಯ ವಸ್ತುಗಳ ಬೆಲೆಯನ್ನು ಕಡಿಮೆಯಾಗಿಸುವಲ್ಲಿ ಸರ್ಕಾರದ ಪ್ರಯತ್ನಗಳು ಗಮನಹರಿಸಿವೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಬಫರ್ ಸ್ಟಾಕ್ ಇದ್ದು, ಎಲ್ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಆಹಾರದ ಕೊರತೆ ಉಂಟಾಗುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಈ ವರ್ಷ ನೈಋತ್ಯ ಮಾನ್ಸೂನ್ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಮಹಿಳೆಯರು ಮತ್ತು ತೃತೀಯ ಲಿಂಗಿಗಳಿಗೆ ಉಚಿತ ಬಸ್ ಪಾಸ್ ಪ್ರಯಾಣದ ಅವಕಾಶ ಕಲ್ಪಿಸುವ ಪ್ರಿಯದರ್ಶಿನಿ ಯೋಜನೆಗೆ ಕೇರಳ ಸರ್ಕಾರ ಇಂದು ಚಾಲನೆ ನೀಡಿದೆ. 107 ದಿನಗಳ ಕಾಲ ನಡೆದ ಅಮೆರಿಕ ಇರಾನ್ ನಡುವಿನ ಯುದ್ಧ ಶಾಂತಿ ಒಪ್ಪಂದದಲ್ಲಿ ಕೊನೆಗೊಳ್ಳುತ್ತಿದ್ದಂತೆ ಇಂದು ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದ್ದು ಜಾಗತಿಕ ಷೇರು ಮಾರುಕಟ್ಟೆ ಚೇತರಿಸಿಕೊಂಡಿದೆ. ಭಾರತದ ಷೇರು ಮಾರುಕಟ್ಟೆ ಸೂಚ್ಯಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿಯು ಏರುಗತಿಯಲ್ಲಿ ಸಾಗಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯಾಗಿ 94.60 ರೂಪಾಯಿಗೆ ತಲುಪಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ, ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಹೇಳಿದ್ದಾರೆ. ಫಿಫಾ ಫುಟ್ಬಾಲ್ ವಿಶ್ವಕಪ್ನ ಆರಂಭದಲ್ಲೇ 2014 ಚಾಂಪಿಯನ್ ಜರ್ಮನಿ ತಂಡವು ಭರ್ಜರಿ ಪ್ರದರ್ಶನ ನೀಡಿದೆ. ಕೊರಾಸಾವು ತಂಡವನ್ನು 7-1 ಅಂತರದಿಂದ ಮಣಿಸಿರುವ ಜರ್ಮನಿ ಬ್ರೆಜಿಲ್ ಹೆಸರಿನಲ್ಲಿದ್ದ ಸಾರ್ವಕಾಲಿಕ ವಿಶ್ವ ದಾಖಲೆಯನ್ನು ತಮ್ಮದಾಗಿಸಿಕೊಂಡಿದೆ. ಆಕ್ಲೆಂಡ್ನಲ್ಲಿ ನಡೆದ ಹಾಕಿ ಪಂದ್ಯಾವಳಿಯಲ್ಲಿ ಭಾರತ ಮಹಿಳಾ ತಂಡ ಅಮೆರಿಕ ತಂಡವನ್ನು 3-2 ಗೋಲುಗಳಿಂದ ಸೋಲಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಇನ್ನು ಮುಂದೆ ಒಂದೆರಡು ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. ಕರ್ನಾಟಕ ಸುಪುತ್ರ ಚಿತ್ರದ ಗೀತೆ ಮೊದಲಿಗೆ SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ನಂತರ ಆ ದಿನಗಳು ಚಿತ್ರದ ಗೀತೆಯನ್ನ ಕೇಳಲಿದ್ದೀರಿ. ಸರಿಯಾಗಿ 1:10 ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 5ನೇ ಒಂದು ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋಜ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೋವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ಲೋವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೋವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸಿದೆ.

0: ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. ಜಿ7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ ಜಿ7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ಮೈಂಡ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈಋತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನವೀನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ದಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
1: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15 2,00,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026 1,46,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು ಶೇಕಡ 45 ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047 ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ಧ ಭಾರತವನ್ನು ನಿರ್ಮಿಸುತ್ತಿದೆ.
0: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್

0: ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಈಕ್ವೆಡಾರ್ ವಿರುದ್ದ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19 ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ. ಹಾರ್ಮೋಡ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 1:22:38. ಮಧ್ಯಾಹ್ನದ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಾ. ಇನ್ನು ಇಮೇಲ್ ಬೇಸ್ಡ್ ಹಾಗೇನೆ ಲೆಟರ್ ಬೇಸ್ಡ್ ಪ್ರೋಗ್ರಾಮ್ ಇನ್ನು ಮುಂದೆ ಪ್ರಸಾರ ಆಗುತ್ತೆ 2 ಗಂಟೆವರೆಗೂ. ನಿಮ್ಮ ಸಂದೇಶಗಳು ಮತ್ತು ಪತ್ರಗಳ ಮುಖಾಂತರ ನಿಮ್ಮ ಇಷ್ಟದ ಕೋರಿಕೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುವಂತಹ ಸಮಯ ಇದು. ಚೈತ್ರ DM ಅವರು ನೆಲಮಂಗಲದಿಂದ ನಮಗೆ ಇಮೇಲ್ ಮಾಡಿ ಆಕಾಶವಾಣಿಗೆ 90ರ ವಸಂತದ ಶುಭಾಶಯಗಳನ್ನು ತಿಳಿಸ್ತಾ ಅವರ ಇಷ್ಟದ ಗೀತೆ ಹಬ್ಬ ಚಿತ್ರದ್ದು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರ ಮೆಚ್ಚಿನ ಗೀತೆ ಇನ್ನು ಮುಂದೆ.

ರಾಬರ್ಟ್ ಚಿತ್ರದ ಕಣ್ಣು ಹೊಡೆಯಾಕ ಈ ಗೀತೆ ನಮಗೆ ತುಂಬ ಇಷ್ಟ ಆಗತ್ರಿ, ಪ್ರಸಾರ ಮಾಡ್ತೀರಾ ಅಂತ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಮಾಲೂರು ತಾಲೂಕು ಚಿಕ್ಕ ತಿರುಪ್ತಿ, ಇಲ್ಲಿಂದ ಪ್ರಕಾಶ್, ಶ್ಯಾಮಲಾ, ಅಶ್ವಿನ್, ಆನಂದ್ ಮತ್ತು ಮನ್ವಿತ್ ಈ ಎಲ್ಲ ಗೆಳೆಯರ ಮೆಚ್ಚಿನ ಗೀತೆ. ಇನ್ನು ಮುಂದೆ

ಕೇಳಿದ್ರೆ ನೀವು ಸಹ ಕಾರ್ಯಕ್ರಮ ಕೇಳ್ತಾ ನಿಮ್ಮ ಹಾಡು ಯಾವುದಾದರೂ ಇಷ್ಟದ ಹಾಡು ಪ್ರಸಾರ ಮಾಡಬೇಕು ಈ ಸಮಯ ನಮ್ಮ ವಾಹಿನಿಯಲ್ಲಿ ಅಂತ ಅಂದ್ಕೊಂಡ್ರೆ ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ vbnimmahadu@gmail.com ಈ ಇಮೇಲ್ ಅಡ್ರೆಸ್ಗೆ ನಿಮ್ಮ ಒಂದು ಸಂದೇಶ ಹರಿದು ಬರಲಿ. ನಿಮ್ಮ ಇಷ್ಟದ ಗೀತೆ ಯಾವುದು, ಅದು ಯಾವ ಚಿತ್ರದ್ದು ಮತ್ತು ನಿಮ್ಮ ಹೆಸರು, ಇಷ್ಟು ಮಾಹಿತಿಯನ್ನು ಕೊಟ್ಟು ನಿಮ್ಮ ಸಂದೇಶವನ್ನು ನಮಗೆ ಕಳಿಸಿ ಇಮೇಲ್ ಮುಖಾಂತರ vbnimmahadu@gmail.com. ಮತ್ತೊಮ್ಮೆ ವಿತ್ ಸ್ಪೆಲ್ಲಿಂಗ್ ಹೇಳ್ತೇನೆ, vbnimmahadu vbnimmahadu@gmail.com. ಈ ಒಂದು ಇಮೇಲ್ ಅಡ್ರೆಸ್ಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ. vbnimmahadu@gmail.com.

ಈಗಷ್ಟೇ ನೀವು ಕೇಳಿದಂತಹ ಸಾಮ್ರಾಟ್ ಚಿತ್ರದ ಗೀತೆ ಮಾಲ್ಗುಡಿ ಶುಭ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂತು. ಈ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡಿ ಅಂತ ವರಲಕ್ಷ್ಮಿಯವರು ಪೀಣ್ಯಾನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.

ಮುಂದಿನ ಗೀತೆ ಜೋಡಿ ಹಕ್ಕಿ ಚಿತ್ರದು. ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ವಿ ಮನೋಹರ್ ಅವರ ಸಂಗೀತ ಸಾಹಿತ್ಯ ಈ ಗೀತೆಗೆ ಇದೆ. ಈ ಗೀತೆಯನ್ನು ಇಷ್ಟಪಟ್ಟು ಕಿರಣ್ ಚೈತ್ರ ಇವರು ದೇವರ ಚಿಕ್ಕನಹಳ್ಳಿಯಿಂದ ನಮಗೆ ಇಮೇಲ್ ಮಾಡಿ ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅವರ ಇಷ್ಟದ ಗೀತೆ ಇನ್ನು ಮುಂದೆ.

0: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
1: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ.
0: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷ ವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ, ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
3: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
4: ನಮ್ಮ ಗೆಳೆಯರಾದಂತಹ ಸೋಮಶೇಖರ್ ತಟ್ಟಿ ಇವರು ಇಮೇಲ್ ಮಾಡಿ ನಮಗಾಗಿ ಯುದ್ಧಕಾಂಡ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿದೆ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಇವತ್ತಿನ ಕಾರ್ಯಕ್ರಮದ ಮುಂದಿನ ಗೀತೆ ಪೊಗರು ಚಿತ್ರದ್ದು. ಅನಿರುದ್ಧ ಶಾಸ್ತ್ರಿ ಅವರು ಧ್ವನಿಯಾಗಿರುವ ಗೀತೆ ಇದು. ಈ ಗೀತೆಯನ್ನು ನಮಗಾಗಿ ಪ್ರಸಾರ ಮಾಡ್ತೀರಾ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಸ್ವಾತಿ ದೀಪಕ್ ನಾಯಕನಹಳ್ಳಿ ಹಟ್ಟಿ ಇಲ್ಲಿಂದ ಚಿತ್ರದುರ್ಗದಿಂದ. ಇವರ ಇಷ್ಟದ ಗೀತೆ ಇನ್ನು ಮುಂದೆ.

ಇದುವರೆಗೆ ನೀವು ಕೇಳಿದ್ದು ಜೋಗಿ ಚಿತ್ರದ ಗೀತೆಯನ್ನು ವಿಜಯ್ ಯೇಸುದಾಸ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಈ ಗೀತೆ ನಮಗಿಷ್ಟ, ಪ್ರಸಾರ ಮಾಡಿ ಅಂತ ನಮಗೆ ಇಮೇಲ್

0: ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ನಿಮ್ಮ ಸ್ಪಂದನ. ನಾನು ಚಂದು ಬಾನುಲಿ ಬಂಧು.
1: ನಾನು ಕೋಲಾರ ಕೃಷ್ಣಪ್ಪ.
0: ಕೃಷ್ಣಪ್ಪ ಅವರೇ, ನಿಮ್ಮ ಮನೇಲಿ ಯಾರಾದರೂ ಸೀನಿಯರ್ ಇದ್ದಾರಾ?
1: ನಮ್ಮ ತಾಯಿ ಇದ್ದಾರೆ.
0: ನೀವು ಅಮ್ಮನ ಮಾತು ಕೇಳ್ತೀರಾ ಜಾಸ್ತಿ?
1: ಖಂಡಿತ ಕೇಳ್ತೇವೆ. ಅವರು ಕೊಡುವಂತಹ ಒಂದೊಂದು ಸಲಹೆ ಸೂಚನೆ ಕೂಡ ನಮ್ಮ ಜೀವನಕ್ಕೆ ಒಂದು ದಾರಿದೀಪ. ಯಾಕೆಂದರೆ ಹಿರಿಯರ ಒಂದು ಅನುಭವ ಏನಿದೆ, ಅವರ ಒಂದು ಕಷ್ಟ ನಷ್ಟಗಳು ಏನು ಅವರು ಪಟ್ಟಿದ್ದಾರೆ, ಅವರು ಏನು ಹೇಳಿದ್ರು ಅದು ನೂರಕ್ಕೆ ನೂರು ಸತ್ಯ. ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಹೊರತು ನಮಗೇನೋ ಕೆಟ್ಟದಾಗಲಿ ಅಥವಾ ಇವನ ಮೇಲೆ ಏನೋ ಒಂದು ನನ್ನ ಪ್ರತಾಪ ತೋರಿಸ್ಬೇಕು, ನಾನು ಅಧಿಕಾರ ಚಲಾಯಿಸಬೇಕು, ನನ್ನ ದೊಡ್ಡಸ್ತಿಗೆ ತೋರಿಸ್ಬೇಕು ಅನ್ನೋದು ಯಾರ ಒಂದು ತಂದೆ ತಾಯಿಗಳ ಬೈಕೇನು ಇರೋದಿಲ್ಲ, ಅವ್ರು ನಮ್ಗೆ ಹೇಳುವುದಿಲ್ಲ. ಆದಷ್ಟು ಕೂಡ ತಂದೆ ತಾಯಿಯರ ಹಿರಿಯರ ಮಾತುಗಳನ್ನು ನಾವು ಪಾಲಿಸಬೇಕು, ಅವ್ರ ಮಾತಿಗೆ ಗೌರವ ಕೊಡಬೇಕು. ನಮಗೆ ಮುಂದಿನ ಒಂದು ಜೀವನ ಒಂಥರ ಚೆನ್ನಾಗಿರುತ್ತೆ.
0: ಯಾಕೆ ನಾನು ಈ ಮಾತು ಕೇಳಿದೆ ಅಂದರೆ, ನಾನು ಬರ್ತಾ ದಾರಿನಲ್ಲಿ ಒಬ್ಬರು ಅಜ್ಜಿ ಸಿಕ್ಕಿದ್ರು. ಅವರು ಹೀಗೆ ಅವ್ರದ್ದೇನೋ ಕಷ್ಟನೆಲ್ಲ ಹೇಳ್ಕೊಂಡ್ರು. ನಮ್ಮ ಮನೇಲಿ ಯಾರೂ ನನ್ನ ಮಾತು ಕೇಳಲ್ಲ, ನನ್ನ ಮನೆ ಬಿಟ್ಟು ಹೋಗಬೇಕು ಅನಿಸುತ್ತೆ ಅಂತ ಹೇಳ್ಕೊಂಡು ತುಂಬ ಅವ್ರದ್ದು ಕಷ್ಟನೆಲ್ಲ ಹೇಳ್ಕೊಂಡು ಒಂದು ರೀತಿ ಅಳಕ್ಕೆ ಶುರು ಮಾಡಿಬಿಟ್ರು. ಅವ್ರ ಮಾತು ಕೇಳ್ತಾ ಕೇಳ್ತಾ ಕೇಳ್ತಾ ನನಗೊಂಥರ ಅನಿಸ್ತಂದ್ರೆ, ಯಾಕೆ ನಾವು ಎಲ್ಲರೂ ಅಲ್ಲ, ಕೆಲವ್ರಿಗೆ ಒಂದು ರೀತಿ ಉದಾಸೀನ. ಹಿರಿಯರು ಅಂದರೆ ಅವ್ರೇನು ಕೆಲಸಕ್ಕೆ ಬಾರದೇ ಇರೋರು, ವಯಸ್ಸಾಯಿತು, ಅವ್ರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಅವ್ರ ಪಾಡ್ಗೆ ಅವರಿರಲಿ, ಏನೋ ಒಂದಿಷ್ಟು ಊಟ ತಿಂಡಿ ಕೊಟ್ಕೊಂಡು ಸುಮ್ಮನೆ ಎದ್ಬಿಡ್ಲಿ ಅನ್ನೋ ಥರದ ಮನೋಭಾವ ಇರೋವಂಥವ್ರು ಕೂಡ ತುಂಬ ಜನ ಇದ್ದಾರೆ. ಹಿರಿಯರು ಅಂದ ತಕ್ಷಣ ಅವರು ಕಷ್ಟಪಟ್ಟು ಮಾಡಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಬದಿಗಿಟ್ಬಿಡ್ಬೇಕು, ಅವ್ರ ಮಾತು ಕೇಳಬಾರ್ದು.
1: ನಮಗೆ ಎಲ್ಲ ಗೊತ್ತು, ಅವ್ರಿಗೇನು ಗೊತ್ತೇ ಇಲ್ಲ, ಅವ್ರ ಹಳೆ ಕಾಲದವರು, ಅಪ್ಡೇಟ್ ಆಗಿಲ್ಲ, ಆಧುನಿಕತೆ ಗೊತ್ತಿಲ್ಲ, ತಾಂತ್ರಿಕತೆ ಗೊತ್ತಿಲ್ಲ, ಇವೆಲ್ಲ ನಾವು ಏನೇನೋ ತಲೆನಲ್ಲಿ ಬರ್ತದೆ. ಆದರೆ ಅವರ ಒಂದು ಅನುಭವದ ಮೇಲೆ ನಮ್ಮ ಒಂದು ತಾಂತ್ರಿಕತೆ, ನಮ್ಮ ಒಂದು ತಿಳುವಳಿಕೆ ಯಾವುದು ದೊಡ್ಡದಲ್ಲ. ಏನಂತಿರತ್ತೆ?
0: ಕರೆಕ್ಟ್ ಕರೆಕ್ಟ್. ಅಂದ್ರೆ ಮನೆಯಲ್ಲಿ ಹಿರಿಯರಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ಹೇಳಬೇಕು.
1: ಹೌದು, ಒಂದಿಷ್ಟಲ್ಲ, ನಮ್ಗೆ ಎಷ್ಟಾಗುತ್ತೋ ಅಷ್ಟು ಗೌರವವನ್ನು ಕೊಡಬೇಕು, ಪ್ರೀತಿಯಿಂದ ಅವ್ರು ನೋಡ್ಕೋಬೇಕು,
0: ಮತ್ತೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅಜ್ಜಿ ತಾತ ಅಂತ ಹೇಳಿದ್ರೆ ಅವ್ರನ್ನ ಗೌರವದಿಂದ ಮಾತಾಡಿಸ್ಬೇಕು, ಅವ್ರು ಏನಾದ್ರು ಕೇಳಿದ್ರೆ ಕೈಲಾದ್ರೆ ಸಹಾಯ ಮಾಡಬೇಕು. ಏನಾದ್ರೂ ತೀರ್ಮಾನಗಳನ್ನ ತಗೊಳ್ಳುವಾಗ ಕೊನೆ ಪಕ್ಷ ಅವ್ರನ್ನ ಜೊತೆಲಿ ಕೂರಿಸ್ಕೊಂಡು ಕೆಲವೊಂದು ವಿಷಯಗಳನ್ನ ಅವ್ರಿಗೂ ತಿಳಿಸಿ ಹೇಳಿದ್ರೆ ಖುಷಿ ಆಗುತ್ತೆ ಅವ್ರಿಗೆ. ಅಟ್ಲೀಸ್ಟ್ ನಮಗೂ
1: ಮೊದಲನೇದಾಗಿ ಅವ್ರು ಏನ್ ಹೇಳ್ತಾರೆ ನಮ್ಗೆ ಅದನ್ನ ಕೇಳೋದನ್ನ ನಾವು ಕಲಿಬೇಕು ಮೊದಲು.
0: ಕರೆಕ್ಟ್. ಹಿರಿಯರ ಬಗ್ಗೆ ಗೌರವ ಇರಲಿ, ಪ್ರೀತಿ ಇರಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಸ್ಪಂದನ ಕಾರ್ಯಕ್ರಮದ ಪತ್ರಗಳ ಕಡೆಗೆ ನಾವು ಹೋಗೋಣ. ಸಾಕಷ್ಟು ಜನ ರೇಡಿಯೋ ಕೇಳ್ತಾ ಇರ್ತಾರೆ, ಎಲ್ರಿಗೂ ಕೂಡ ಮೆಸೇಜ್ ಮಾಡಲಿಕ್ಕೆ, ಕಾಲ್ ಮಾಡಲಿಕ್ಕೆ ಅಥವಾ ಮೇಲ್ ಕಳಿಸ್ಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ನೀವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿದ್ದೀರಾ, ನೀವೆಲ್ಲರೂ ಕೂಡ ವಿವಿಧ ಭಾರತೀಯ ಒಂದು ತಂಡ. ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು ಅಂತ ಹೇಳ್ತಾ ಒಂದು ಪತ್ರ ಬರೆದಿದ್ದಾರೆ ನೋಡಿ. ಪತ್ರ ಅಂದರೆ ಮೇಲ್ ಅದು.
1: ಯಾರದು?
0: ಚಂದ್ರಶೇಖರ್ ಅಂತ ಹೇಳಿ ಅವರು ನಂದಿನಿ ಲೇಔಟ್ನಿಂದ ಮೇಲ್ ಮಾಡಿದ್ದಾರೆ. ಸುಮಾರು 25 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೀವಿ, ನಮ್ಮ ನಿತ್ಯದ ಕಾಯಕದ ಜೊತೆಗೆ ಆಕಾಶವಾಣಿಯ ನಂಟು ಬಿಡಲಾಗದ್ದು. ಬದಲಾವಣೆ
1: ನೋಡಿ, ಇವರು ತಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಜೊತೆ ಜೊತೆಗೆ ರೇಡಿಯೋನ ಕೂಡ ಕೇಳ್ತಿದ್ದಾರೆ, ತುಂಬಾ ಸಂತೋಷ.
0: ಬದಲಾವಣೆ ಜಗದ ನಿಯಮ, ಕಾಲಕ್ಕೆ ತಕ್ಕ ಹಾಗೆ ಕೋಲ ಅನ್ನುವ ಹಾಗೆ ನೀವು ಸಹ ಕಾರ್ಯಕ್ರಮಗಳಲ್ಲಿ ಬದಲಾವಣೆಗಳನ್ನು ತಂದಿದ್ದೀರಾ. ಡೈಲಿ ಫೋನ್ ಇನ್ ಕಾರ್ಯಕ್ರಮ ಕೂಡ ಇದೆ. ಭಾನುವಾರ ಅಂತೂ ಮಕ್ಕಳು ಮಾತಾಡ್ತಾರೆ, ಇದು ಖುಷಿ. ಹಾಗೆ ಪರಿಮಳ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಅದು ಚೆನ್ನಾಗಿದೆ. ಬೆಳಗ್ಗೆ 9 ಗಂಟೆಗೆ ಕನ್ನಡ ಕಾರ್ಯಕ್ರಮಗಳು ಬರುತ್ತೆ. ಅವ್ರೇನು ಹೇಳ್ತಾರೆ ಅಂದ್ರೆ, ಇನ್ನೂ ಹೆಚ್ಚಾಗಿ ಫೋನ್ ಇನ್ ಕಾರ್ಯಕ್ರಮಗಳನ್ನ ಮಾಡಿ.
1: ಫೋನ್ ಇನ್ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಮಾಡಬಹುದು, ಆದ್ರೆ ನಮ್ಮ ಕೇಳುಗರು ಫೋನ್ ಮಾಡಿದವರೇ ಮಾಡ್ತಿರ್ತಾರೆ.
0: ಆ ಫೋನ್ ಇನ್ ಅಲ್ಲ, ಗೆಸ್ಟ್ ಗಳನ್ನ ಕರ್ಕೊಂಡು ಬಂದು ಫೋನ್ ಇನ್ ಮಾಡಿ ಅಂತ ಅವ್ರು ಹೇಳ್ತಾರೆ. ಫೋನ್ ಇನ್ ಸಂವಾದವನ್ನ ಏರ್ಪಡಿಸಿ ಅಂತ ಕೇಳ್ತಾ ಇದ್ದಾರೆ.
1: ಖಂಡಿತ ಮಾಡೋಣ. ಇವರ ಒಂದು ಕೋರಿಕೆಯಂತೆ ವಿವಿಧ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆದು ಅವ್ರಿಗೆ ಅವ್ರ ಜೊತೆ ನಾವು ಫೋನ್ ಇನ್ ಕಾರ್ಯಕ್ರಮವನ್ನು ಮಾಡಿಸೋಣ. ಯಾಕಂದ್ರೆ ನಮ್ಮ ಕೇಳುಗರು ನೇರ ಅವ್ರ ಜೊತೆ ಮಾತಾಡಿ ತಮ್ಮ ಏನು ಸಲಹೆ ಸೂಚನೆಗಳನ್ನು ನೀಡೋದಾಗಿರಲಿ ಅಥವಾ ಅವರಿಂದ ಏನೇ ಒಂದು ಪ್ರಶ್ನೆಗೆ ಉತ್ತರ ಪಡೆಯೋದಾಗಿರಲಿ, ಇದು ಮಾಡಿದ್ರೆ ಅವರ ಏನು ಬರುವಂತಹ ಒಂದು ಸಂಪನ್ಮೂಲ ವ್ಯಕ್ತಿ ಕೇವಲ ನಮ್ಮ ಜೊತೆಗೆ ಸಂಪರ್ಕ ಇರೋದಲ್ಲ, ನಮ್ಮ ಕೇಳುಗರ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ ನಮ್ಮ ರೇಡಿಯೋ ಮುಖಾಂತರ. ಇದು ತುಂಬಾ ಒಂದು ಉತ್ತಮವಾದಂತಹ ಇವರು ಸಲಹೆ ನೀಡಿದ್ದಾರೆ. ಈ ಒಂದು ಸಲಹೆಗೆ ನಮ್ಮ ಆಕಾಶವಾಣಿ ಪರವಾಗಿ ಇವರಿಗೆ ಧನ್ಯವಾದವನ್ನು ತಿಳಿಸೋಣ.
0: ಹೌದು, ಮತ್ತೆ ಶಿವಕುಮಾರ್ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ, ವಿವಿಧ ಭಾರತೀಯ ಕೇಳುಗರು ನಾವು ಮೆಸೇಜ್ ಕಾಲು ಅದು ಇದು ಅಂತ ಏನು ಮಾಡೋದಿಲ್ಲ, ಆದ್ರೆ ದಿನ ವಿಶೇಷದಿಂದ ನಮ್ಗೆ ಆ ದಿನದ ಮಾಹಿತಿ ಸಿಗುತ್ತೆ. ಎಷ್ಟೋ ಸಲ ನಮ್ಗೆ ಯಾವ ದಿನ ಯಾವ ಡೇಟು ಅಂತಾನೆ ಗೊತ್ತಾಗಿರೋದಿಲ್ಲ, ಆಕಾಶವಾಣಿ ಕೇಳಿದ್ರೆ ಸಾಕು, ಪ್ರಪಂಚದ ಎಲ್ಲ ದಿಕ್ಕಿನಲ್ಲಿ ನಡೆಯುವಂತ ವಿಷಯಗಳನ್ನ ನೀವು ಹೇಳ್ತೀರಾ, ಚಂದ ಚಂದದ ಹಾಡುಗಳನ್ನು ಕೂಡ ಕೇಳಿಸ್ತೀರಾ ಅಂತ ಹೇಳಿ ಅವರು ನಮಗೆ ಮೇಲ್ ಮಾಡಿದ್ದಾರೆ.
1: ಇವರ ಒಂದು ಸಂದೇಶಕ್ಕೆ ತುಂಬ ಧನ್ಯವಾದಗಳು. ಪ್ರತಿದಿನ ನಾವು 9 ಗಂಟೆಗೆ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ನಾವು

0: ನಡೆಸ್ತಾ ಇದ್ದೀವಿ. ಆ ದಿನದಲ್ಲಿ ಏನು ವಿಶೇಷತೆ ಇದೆ, ಅದರಲ್ಲೂ ಕೂಡ ಹೆಚ್ಚಿನ ಒಂದು ಮಹತ್ವ ಇರುವಂಥ ಒಂದು ವಿಶೇಷವನ್ನು ನಾವು ಗಮನಿಸಿ ಅದಕ್ಕೆ ಪೂರ್ವ ತಯಾರಿಯಲ್ಲಿ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ನಾವು ಫೋನ್ ಸಂಪರ್ಕ ಮಾಡೋದಾಗಲಿ, ಅಥವಾ ಅವರು ಬರೋದಾದರೆ ನಮ್ಮ ಸ್ಟುಡಿಯೋಗೆ ಅವ್ರನ್ನ ಆಹ್ವಾನಿಸಿ ನಮ್ಮ ಜೊತೆಗೆ ಅವ್ರನ್ನ ಇಟ್ಕೊಂಡು ನಾವು ಕಾರ್ಯಕ್ರಮ ನಡೆಸ್ತೀವಿ. ಇದು ತುಂಬಾ ಒಂದು ರೀತಿ ಯಶಸ್ವಿಯಾಗಿದೆ, ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಒಳಪಟ್ಟಿದೆ.
1: ಹೌದು, ಅಂದ್ರೆ ಒಂದು ದಿನಕ್ಕೆ ಎಷ್ಟೊಂದು ಆಚರಣೆಗಳಿರುತ್ತೆ. ಮಾವಿನ ಹಣ್ಣಿನ ದಿನ ಅಂತಿರುತ್ತೆ, ಡಾಕ್ಟರ್ಸ್ ಡೇ, ನರ್ಸ್ ಡೇ. ಒಂದೇ ದಿನದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಆಚರಣೆಗಳು ಕೂಡ ನಡೀತಾ
0: ಇರುತ್ತೆ. ಅದರದೇ ಆದಂತಹ ಒಂದು ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ.
1: ಹೌದು,
0: ವರ್ಷದ 365 ದಿನಗಳಲ್ಲಿ ಪ್ರತಿದಿನ ಕೂಡ ಏನೋ ಒಂದು ವಿಶೇಷತೆ ಇರುತ್ತೆ, ಅಂದಿನ ವಿಶೇಷ ಅನ್ನೋದು ಇದ್ದೇ ಇರುತ್ತೆ. ನೀವು ಹೇಳಿದಾಗ ಒಂದಲ್ಲ ಎರಡು ಮೂರು ವಿಶೇಷಗಳು ಒಂದೇ ದಿನ ಬರುವಂತದ್ದು ಕೂಡ ಇರುತ್ತೆ.
1: ಸೊ ಆ ಒಂದು ನೆಪದಲ್ಲಿ ಏನಾಗುತ್ತೆ, ನಾವು ಕೂಡ ಒಂದಷ್ಟು ವಿಷಯಗಳನ್ನ ಕೆದಕಿ ತಗೊಂಡ್ ಬಂದು ಕೇಳುಗರಿಗೆ ತಲುಪಿಸ್ತೀವಿ. ಅದನ್ನ ಕೇಳಿ ಅವ್ರು ಇನ್ಯಾವುದೋ ಲೆಕ್ಕಾಚಾರ ಮಾಡಿಕೊಂಡು ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತ ಪರಿಣತರು ಏನಿರ್ತಾರಲ್ಲ, ಅವರ ಮಾತುಗಳನ್ನ ಕೇಳಿದಾಗ ಓಹೋ ಹೀಗೆಲ್ಲ ಇದೆಯಾ ಅನ್ನುವಂತ ಒಂದಷ್ಟು ಹೊಸ ಅರಿವು ಕೂಡ ನಮ್ಗೆ ಬರೋದಕ್ಕೆ ಸಾಧ್ಯ ಆಗತ್ತೆ.
0: ನಿಜವಾಗಿ ಹೇಳ್ಬೇಕಂದ್ರೆ ಬೆಳಗಿನ 9 ಗಂಟೆಯಿಂದ 10 ಗಂಟೆಯವರೆಗೆ ನಡೆಯುವಂತಹ ಈ ಒಂದು ಇಂದಿನ ವಿಶೇಷ ಏನಿದೆ ಕಾರ್ಯಕ್ರಮ, ಇನ್ಫಾರ್ಮೇಟಿವ್ ಆಗಿದೆ, ನಮ್ಮ ಕೇಳುಗರಿಗೆ ಇದು ತುಂಬಾ ಇಷ್ಟ ಆಗಿದೆ,
1: ಮತ್ತೆ ಒಂದು ಪ್ರೈಮ್ ಚಂಕಲ್ ಕೂಡ ಇರೋದ್ರಿಂದ
0: ಹೌದು
1: ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಕೇಳುಗರು ಮೇಲ್ ಮಾಡಿದ್ದಾರೆ.
0: ಈ ಒಂದು ಸ್ಪಂದನದ ಮುಖಾಂತರ, ಅವರು ಸಂದೇಶಗಳ ಮುಖಾಂತರ ಅಥವಾ ಪತ್ರದ ಮುಖಾಂತರ ಏನ್ ನಮ್ಗೆ ಕೊಡ್ತಾರೆ ಅದೇ ನಮ್ಗೆ ಕರೆಕ್ಟ್. ಕಾರ್ಯಕ್ರಮಗಳ ರೂಪುರೇಷೆಗಳು ಹೇಗಿದೆ, ಪ್ರತಿಕ್ರಿಯೆ ಹೇಗಿದೆ, ನಮ್ಮ ಕೇಳುಗರ ಒಂದು ರುಚಿಗೆ ತಕ್ಕ ಹಾಗೆ, ಅವರ ಒಂದು ಇಚ್ಛೆಗೆ ತಕ್ಕ ಹಾಗೆ ನಾವು ಅದರಲ್ಲಿ ಏನೇನು ಬದಲಾವಣೆ ಮಾಡ್ಕೋಬಹುದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾವತ್ತೂ ಅಷ್ಟೇ, ನಮ್ಮ ಮಗು ನಮ್ಗೆ ಚೆನ್ನಾಗಿ ಕಾಣುತ್ತೆ.
1: ಆ ಕಡೆಯಿಂದನೂ ಕೂಡ ನಾವು ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಸ್ವಾಗತಿಸ್ತಾ ಇದ್ದೇವೆ. ಏನೇ ವಿಷಯ ಇದ್ರೂ ಕೂಡ ಬರೀ ನಾವಷ್ಟೇ ಹೇಳೋದಲ್ಲ, ಅವರು ಕೂಡ ಮಾತಾಡಲಿ ಅನ್ನೋ ಒಂದು ದೃಷ್ಟಿಯಿಂದ ಸ್ಪಂದನ ಕಾರ್ಯಕ್ರಮ ಶುರುವಾಗಿದೆ. ಇದೇನು ಹೊಸದಾಗಿ ಶುರುವಾಗಿದ್ದಿಲ್ಲ, ಮೊದಲಿತ್ತು ಬಟ್ ನಿಂತು ಹೋಗಿತ್ತು, ಮತ್ತೆ ಈಗ ರೀ ಓಪನ್ ಆಗಿದೆ. ಹಾಗಾಗಿ ಅವರು ಮೊದಲಿಂದನೂ ಕೂಡ ತುಂಬಾ ಜನ ಅನಿಸಿಕೆ ಅಭಿಪ್ರಾಯಗಳು ಚೆನ್ನಾಗಿತ್ತು, ಇನ್ನೂ ಇಂಪ್ರೂವ್ ಆಗ್ಬೋದಾಗಿತ್ತು ಈ ತರದನ್ನ ಹೇಳ್ತಾ ಇದ್ರು, ಈಗ ಮತ್ತೆ ಶುರುವಾಗಿದೆ ಅಂತ ಹೇಳಿ ನೋಡಿ. ಪ್ರೇಮ ಪದನಿಸ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ರೆ, ಮೊದಲೆಲ್ಲ ಪ್ರೇಮ ಪದನಿಸ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಸೂಪರ್ ಆಗಿ ಡೂಪರ್ ಆಗಿತ್ತು. ಆದ್ರೆ ಈಗೀಗ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ, ಕಲರ್ಫುಲ್ ಆಗಿಲ್ಲ.
0: ಅಂದ್ರೆ ಯಾವ ತರ ಡಲ್ ಆಗಿದೆ ಅಂತ
1: ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಪ್ರೇಮ ಪದನಿಸ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೆ.
0: ನೋಡಿ, ಈ ಕಾರ್ಯಕ್ರಮ ಪ್ರಸಾರ ಆಗೋದು ರಾತ್ರಿ 10 ಗಂಟೆ ನಂತರ. ಆ ಟೈಮಲ್ಲಿ ಕೆಲವರಿಗೆ ಕರೆ ಮಾಡಿ ನಾವು ಮಾತಾಡೋದು, ಆ ಒಂದು ಕೇಳುಗರ ಜೊತೆ ನಾವು ಮಾತಾಡುವಂತಹ ಒಂದು ವಿಷಯ ಅವ್ರಿಗೆ ಇಷ್ಟ ಆಗದೇ ಇರಬಹುದು, ಕೆಲವ್ರಿಗೆ ಇಷ್ಟ ಆಗದೇ ಇರಬಹುದು. ಅದಕ್ಕಾಗಿ ಈ ಸಮಯದಲ್ಲಿ ಕೇವಲ ಒಂದು ಪ್ರೇಮ ಸಂಬಂಧಿತ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೀವಿ, ಅವುಗಳನ್ನು ಕೇಳಿಕೊಂಡು ಆದಷ್ಟು ನಮ್ಮ ಕೇಳುಗರು ನಿದ್ರೆಗೆ ಜಾರಲಿ ಅಂತ.
1: ನಿಜ ನಿಜ, ಬೆಳಗಿನಿಂದ ದುಡಿದು ದಣಿದಂತ ದೇಹಗಳು ಮಲಗುವ ಹೊತ್ತಿನಲ್ಲಿ ಒಂದು ಸಂತೋಷವಾದಂತಹ
0: ಪ್ರೇಮ ಸಂಬಂಧಿತ ಹಾಡುಗಳನ್ನು ನಾವು ಪ್ರಸಾರ ಮಾಡಿದ್ದೆ ಆದ್ರೆ ಸ್ವಲ್ಪ ಮನಸ್ಸಿಗೆ ಮುದ ನೀಡಿ ಅವ್ರಿಗೆ ನಿದ್ರೆ ಚೆನ್ನಾಗಿ ಬರಲಿ ಅನ್ನೋದು.
1: ಹೌದು,
0: ಆ ಟೈಮಲ್ಲಿ ನೀವು ಕೇಳುಗರ ಜೊತೆ ಮಾತಾಡಿಕೊಂಡು ಕಾಲ ಕಳೆದ್ರೆ ಕೆಲವ್ರಿಗೆ ಇಷ್ಟ ಆಗದೇ ಇರಬಹುದು,
1: ಹಾಗೆ ಕೆಲವ್ರಿಗೆ ಇಷ್ಟನೂ ಆಗಬಹುದು, ಎರಡೂ ತರದ ಜನ ಇದ್ದಾರೆ. ಮತ್ತೆ ಇದು ಆಯಾ ದಿನದ ಕಾರ್ಯಕ್ರಮ ನಿರೂಪಣೆ ಮಾಡುವಂತಹ ಅರ್ಜಿಗಳೇನಿರ್ತಾರೆ ಅವರ ಒಂದು ವಿವೇಚನೆಗೆ ಬಿಟ್ಟಿದ್ದು ಕೂಡ, ನಾವು ಕಡ್ಡಾಯವಾಗಿ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಹೇಳಲಿಕ್ಕೂ ಕೂಡ ಆಗೋದಿಲ್ಲ.
0: ಹೌದು ಹೌದು, ಖಂಡಿತ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಕೊಳ.
1: ಇವರು ಕೇಳುಗರು, ನಿರಂತರ ಕೇಳುಗರು, ಇವರೆಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ, ವಿವಿಧ ಭಾರತಿ ಏನ್ ಹೇಳೋದು, ಬೆಳಗಿನಿಂದ ರಾತ್ರಿ 11 ಗಂಟೆವರೆಗೂ ನಾವು ಕಾರ್ಯಕ್ರಮಗಳನ್ನ ಕೇಳ್ತೇವೆ, ಚೆನ್ನಾಗಿರುತ್ತೆ ನಮ್ಗೆ, ನಮ್ಗೆ ಯಾವುದು ಕೂಡ ಇಷ್ಟ ಆಗದೆ ಇರುವಂತಹ ಕಾರ್ಯಕ್ರಮ ಯಾವುದೂ ಇಲ್ಲ, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಇಷ್ಟಪಟ್ಟು ಪ್ರೀತಿಯಿಂದ ಕೇಳ್ತೇವೆ, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಒಂದು
0: ನಮ್ಮ ನಿಲಯದ ಪರವಾಗಿ ಇವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ. ಯಾಕಂದ್ರೆ ಇವರೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾರೆ ಬೆಳಗಿನಿಂದ ರಾತ್ರಿವರೆಗೆ, ಅಂದ್ರೆ ನಾವು ಮೆಚ್ಚಲೇಬೇಕು.
1: ಹೌದು,
0: ಜೊತೆಗೆ ನಮ್ಮ ಕಾರ್ಯಕ್ರಮಗಳು ಎಲ್ಲಾನು ಇಷ್ಟ ಆಗಿದೆ, ಒಂದ ಎಲ್ಲ ಕಾರ್ಯಕ್ರಮಗಳು ಇವ್ರು ಇಷ್ಟ ಆಗಿದೆ ಅನ್ನೋದಾದ್ರೆ ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋದಕ್ಕೆ ವ್ಯವಸ್ಥಿತವಾಗಿ ನಾವು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ನಮ್ಗೆ ನಮ್ಮ ಕೇಳುಗರೇ ಮುಖ್ಯ.
1: ಹೌದು,
0: ನಾವು ಪ್ರಸಾರ ಮಾಡುವಂತಹ ಪ್ರತಿ ಕಾರ್ಯಕ್ರಮನು ಅವ್ರಿಗೆ ಇಷ್ಟ ಆಗ್ಬೇಕು ನಮ್ಗಿಂತ ಹೆಚ್ಚಾಗಿ. ಏನಂತೀರಿ?
1: ಹೌದೌದು, ಅದೇ ನಾನು ಅವಾಗ್ಲೇ ಹೇಳ್ದಂಗೆ, ನಮ್ಮ ವಿವಿಧ ಭಾರತಿಯನ್ನ ಆಕಾಶವಾಣಿ ಕೇಂದ್ರಗಳನ್ನ ಜನರು, ಅದರಲ್ಲೂ ವಿಶೇಷವಾಗಿ ನಾನು ಹೇಳಿದೆ ಅವಾಗ್ಲೇ, ನಮ್ಮ ದಿವ್ಯಾಂಗರು, ವಿಶೇಷ ಚೇತನರು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರ ನೋಡಿ, ಬಿಡುವಿಲ್ದಂಗೆ. ಗ್ಯಾರೇಜು, ಟೇಲರಿಂಗು, ಬ್ಯೂಟಿ ಪಾರ್ಲರು, ಕ್ಯಾಬು, ಹೊಲ ಗದ್ದೆ ತೋಟ ಇಂಥವ್ರು ಕೇಳ್ತಾರೆ. ಅವ್ರಿಗೆ ನಮ್ಗೆ ಮೆಸೇಜ್ ಮಾಡದೇ ಇರಬಹುದು, ಕಾಲ್ ಮಾಡದೇ ಇರಬಹುದು, ಮೇಲ್ ಕಳಿಸದೇ ಇರಬಹುದು, ಆದ್ರೆ ನೋಡಿ ನಮ್ಮ ಮಂಗಳವಾರ ಪ್ರಸಾರ ಆಗುತ್ತಲ್ಲ ಕ್ವಿಜ್ ಪ್ರೋಗ್ರಾಮ್, ಬುಧವಾರದ ಪದಬಂಧ, ನಾಡು ನುಡಿ, ಇಂಥ ಒಂದಷ್ಟು ಗೇಮ್ ಶೋಗಳೇನಿರುತ್ತಲ್ಲ, ನಾವು ಅವ್ರಿಗೆ ಪ್ರಶ್ನೆ ಕೇಳಿ ಅವ್ರ ಕಡೆಯಿಂದ ಉತ್ತರ ತಗೊಳ್ಳುವಂಥದ್ದು, ಅಂಥ ಒಂದು ಕಾರ್ಯಕ್ರಮಗಳಿಗೆ ತುಂಬ ಜನಕ್ಕೆ ಉತ್ತರ ಗೊತ್ತಿದ್ರು ಕೂಡ ಈಗ ಬೇಕರಿನಲ್ಲಿ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಆಗಲ್ಲ,
0: ಒಬ್ಬೊಬ್ಬರೇ ಇರ್ತಾರೆ.
1: ಹೌದು,
0: ಕೆಲವೊಂದು ಕೃಷಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ.
1: ಹೌದು ಹೌದು, ಅಂತಹ ಎಲ್ಲ ಕೇಳುಗರು ಕೂಡ ನಮ್ಮ ಗಮನದಲ್ಲಿದ್ದಾರೆ. ಅಸಂಖ್ಯಾತ ಜನ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ದಾರೆ, ಇಲ್ಲಿ ಮಾತ್ರ ಅಲ್ಲ ಬೇರೆ ದೇಶಗಳಲ್ಲೂ ಕೂಡ ವಿವಿಧ ಭಾರತಿಯನ್ನ ಕೇಳಿ ಆನಂದಿಸುವಂತಹ ಜನ ಇದ್ದಾರೆ. ಎಲ್ಲರಿಗೂ ಕೂಡ ಸಾಧ್ಯ ಆದ್ರೆ ಒಂದು ಪ್ರತಿಕ್ರಿಯೆಯನ್ನ ನಮಗೆ ಈ ಸ್ಪಂದನ ವಿಭಾಗಕ್ಕೆ ಕಳಿಸಿ. ನಿಮ್ಮಲ್ಲಿ ಕೂಡ ಒಂದು ಅಮೂಲ್ಯವಾದ ಒಂದು ಸಲಹೆ ಸೂಚನೆಗಳಿರಬಹುದು, ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಹೇಳಬೇಕು ಅಂತ ಇರಬಹುದು, ಸಾಧ್ಯ ಆದ್ರೆ ಒಂದು ಪ್ರಯತ್ನವನ್ನ ಮಾಡಿ ಅಂತ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ಳೋಣ.
0: ಈಗ ಪ್ರತಿಯೊಬ್ಬರಿಗೂ ಒಂದೊಂದು ವಿಷಯ ಗೊತ್ತಿರುತ್ತೆ, ಎಲ್ಲಾ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಏನಿಲ್ಲ. ನೀವು ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರದ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಏನು ನೀವು ಸಂದೇಶಗಳನ್ನು ಅಥವಾ ಪತ್ರಗಳನ್ನು ಬರೆದು ನಮ್ಗೆ ಕಳಿಸ್ತೀರಾ, ಜೊತೆಗೆ ಸಣ್ಣ ಸಣ್ಣ ಒಂದು ವಿಷಯಗಳನ್ನು ಕೂಡ ತಿಳಿಸಿ, ಆ ವಿಷಯಗಳನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ರೂಪಿಸೋಣ.
1: ಅಂದ್ರೆ ಅದು ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು, ಸ್ವಚ್ಛತೆ ಇರಬಹುದು, ಶಿಕ್ಷಣ ಇರಬಹುದು, ಏನೋ ಒಂದು ಈ ತರದೊಂದು ವಿಷಯವನ್ನ ನಾನು ಹೇಳಿದ್ರೆ ಅದು ರೇಡಿಯೋದಲ್ಲಿ ನಾಲ್ಕಾರು ಜನಕ್ಕೆ ತಲುಪಲಿ ಅನ್ನುವಂತ ಒಂದು ಉದ್ದೇಶದಿಂದ ನಿಮ್ಗೆ ಏನಾದ್ರೂ ವಿಚಾರಗಳು ಗೊತ್ತಾದ್ರೆ ಅದನ್ನು ಕೂಡ ನೀವು ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಾವು ನಮ್ಮ ಈ ದಿನದ ಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣವಾ. ಎಲ್ಲರಿಗೂ
0: ನಮಸ್ಕಾರಗಳು.

0: ತನಿಖೆ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿ. ಸಮಯ ಆಗ್ತಾ ಇದೆ 2:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳು.

0: ಇಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ 90,000 ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರಿದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವು ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು, ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24 ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು ಕಳೆದ ವರ್ಷ ಇದೇ ಅವಧಿಯಲ್ಲಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಅಡಿ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ 2851.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ 100% ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ 100% ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿಯೇ ನಿಂತಿದ್ದ ಇಂದಿರಾ ಲಂಕೇಶ್ ಅವರ ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಅಶೋನಧಾಫ್ ಮಾಹಿತಿ ನೀಡಿದ್ದಾರೆ.
4: ಪ್ರತಿ ವರ್ಷ June 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456678 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರ 12 ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ದಿ ಕ್ಷೇತ್ರದಲ್ಲಿ 4ನೇ ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
6: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
5: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
6: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್,

0: ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೇಳುಗರೆ, 2:40:35 ಈ ಸಮಯ ಚಿತ್ರತಾನ ಕಾರ್ಯಕ್ರಮದ್ದು. ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳು. ಈ ಮಾಲಿಕೆಯಲ್ಲಿ ಪ್ರಸಾರವಾಗ್ತಿರುವ ಚಿತ್ರ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಧ್ವನಿಯಾಗಿರುವ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ, ಮಂಜುಳಾ ಗುರುರಾಜ್ ಮತ್ತು ಎಸ್ ಜಾನಕಿಯವರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಆನಂದ್ ಅವರ ಸಂಗೀತ ನಿರ್ದೇಶನ ಇದೆ. ಡಾಕ್ಟರ್ ಶಿವರಾಜ್ ಕುಮಾರ್, ಕಾವ್ಯ, ಅಶ್ವಥ್, ಅಪರ್ಣ, ಅವಿನಾಶ್ ಇನ್ನಿತರೆ ತಾರಾಗಣ ಈ ಚಿತ್ರಕ್ಕೆ ಇದೆ. ಯಾರೆಲ್ಲ ಚಿತ್ರವನ್ನು ನೋಡಿಲ್ಲ, ಖಂಡಿತ ಒಮ್ಮೆ ನೋಡಿ. ನವಿರಾದ ಹಾಸ್ಯದೊಂದಿಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುವಂತಹ ಪಾತ್ರ, ಪಾತ್ರ ಪೋಷಣೆ, ಚಿತ್ರಕಥೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇನ್ಸ್ಪೆಕ್ಟರಾಗಿ ಅಭಿನಯವನ್ನು ಮಾಡಿದ್ದಾರೆ. ನೀವು ಒಮ್ಮೆ ನೋಡಿ, ನಿಜವಾಗ್ಲೂ ಖುಷಿಯನ್ನು ತರುತ್ತೆ ನಿಮಗೆ ಚಿತ್ರವನ್ನು ವೀಕ್ಷಣೆ ಮಾಡುವ ಸಮಯ ಅಂತ ಹೇಳ್ತಾ 1989 ಚಿತ್ರ ಬಿಡುಗಡೆಯಾಗಿದೆ.

ಕಸ್ತೂರಿ ಕನ್ನಡ ಮುದ್ದಾದ ಮಾತನ್ನ ಆಡಿ ನಲಿಯುವ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಗೀತೆಯ ಸಾಲುಗಳು, ಇದುವರೆಗೆ ಚಿತ್ರದ ಹಾಡುಗಳನ್ನ ಕೇಳಿ ಬಂದ್ರಿ. ನಿಮಗೆ ಇವತ್ತಿನ ಚಿತ್ರತಾಣ ಕಾರ್ಯಕ್ರಮ, ಹಾಗೇನೆ ಮಧ್ಯಾಹ್ನದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟು ಹೊತ್ತು ಈ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದ ಧ್ವನಿ ಸುನಿಲ್ ರುದ್ರಮೂರ್ತಿ. ಸಮಯ ಇನ್ನೇನು 3 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕೇಳುವರೆ, 4:01:30 ಈ ಸಮಯ ಎಂದಿನಂತೆ ಪರಿಮಳ ಕಾರ್ಯಕ್ರಮದ್ದು. ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಗೀತೆಯೊಂದು ಪ್ರಸಾರ ಆಗ್ತಾ ಇದೆ. ಮನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು. ಈ ಗೀತೆಯ ನಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಪರವಾಗಿ ನಾವು ಮಾತನಾಡ್ತಾ ಇದ್ದೀವಿ ಎಲ್ಲವನ್ನ ತಿಳಿಯೋಣ. ನೀವು ಸಿದ್ಧರಿದ್ದೀರಿ, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಅಂತ ಭಾವಿಸ್ತಾ ಮುಂದಿನ ಗೀತೆ

ಪರಿಮಳ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಅಂತ ಹೇಳಿ ಹಲವಾರು ಗೆಳೆಯರು ಮೆಸೇಜ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಸ್ವಾಗತವನ್ನು ಕೋರಬೇಕು, ನೀವು ಸಹ ನನಗೆ ಸ್ವಾಗತ ಕೊಟ್ಟಿದ್ದು ಒಳ್ಳೆಯದಾಯಿತು, ಖುಷಿಯಾಯಿತು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಒಂದು ಮಾತಿದೆ. ಯಾರು ರಾಗಿಯ ಮುದ್ದೆಯನ್ನು ತಿಂತಾನೋ ಅವನಿಗೆ ಬೆಟ್ಟವನ್ನು ಎತ್ತಿ ಪಕ್ಕಕ್ಕಿಡುವಷ್ಟು ಶಕ್ತಿ ಇರತ್ತೆ, ಶಕ್ತಿ ಬರುತ್ತೆ ಅಂತ ಈ ಮಾತಿನ ಸ್ವಾರಸ್ಯ ಮತ್ತು ಅರ್ಥ. ಆದರೆ ನಿಜವಾಗ್ಲೂ ರಾಗಿ ಎಷ್ಟು ಒಳ್ಳೆಯ ಆಹಾರ ಪದಾರ್ಥ, ನಾವೆಲ್ಲ ಎಷ್ಟೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ ಅನ್ಸತ್ತೆ. ರಾಗಿಯನ್ನು ನಮ್ಮ ಭಾಗದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಂತ ಕೇಳೋದೇ ಖುಷಿಯಾಗತ್ತೆ. ಸಿರಿಧಾನ್ಯಗಳಲ್ಲಿ ರಾಗಿಗೆ ಒಂದು ವಿಶೇಷ ಸ್ಥಾನ ಇದೆ. ನಮ್ಮ ಆಹಾರದ ಪಟ್ಟಿಯಲ್ಲಿ ಅಥವಾ ಪ್ರತಿದಿನದ ಆಹಾರದಲ್ಲಿ, ಅನೇಕ ಮಂದಿಯ ಆಹಾರದ ಕ್ರಮದಲ್ಲಿ ರಾಗಿಯ ಬಳಕೆ ಇಲ್ಲದೆ ಅವರ ದಿನ ಪೂರ್ತಿ ಆಗುವುದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೂ ನಾವು ಬಂದಿದ್ದೀವಿ. ಹಾಗಾಗಿ ರಾಗಿಯ ಬಗ್ಗೆ ಮಾತನಾಡೋದೇ ಒಂದು ಹೆಮ್ಮೆ, ಹಿರಿಮೆ ಅಂತ ನಾ ಭಾವಿಸ್ತಾ ಮುಂದಿನ ಗೀತೆ ನಂತರ ಮತ್ತಷ್ಟು ಇನ್ನಷ್ಟು ಮಾಹಿತಿ ರಾಗಿಯ ಬಗ್ಗೆ, ರಾಗಿಯ ಬಳಕೆಯ ಬಗ್ಗೆ, ಹೇಗೆಲ್ಲ ರಾಗಿಯನ್ನು ನಾವು ಬಳಸದೇ ಕೆಲವರು ಇದ್ದಾರಲ್ಲ ಅವ್ರಿಗೂ ಇವತ್ತಿಂದ ಬಳಸಿ ಅಂತ ಹೇಳೋಣ ಅಂತ ಹೇಳ್ತಾ, ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು, ರಾಗಿಯ ಬಳಕೆ ಹೇಗೆ ಮಾಡ್ತಾ ಇದ್ದೀರಾ ಅಥವಾ ಮಾಡದೇ ಇರೋರು ಮಾಡಬೇಕು ಅಂತಿದ್ದೀರಾ, ನಿಮ್ಮ ಎಲ್ಲ ಭಾವನೆಗಳನ್ನು ಪದಗಳಲ್ಲಿ ಹಾಕಿ ನಮಗೆ ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ನಂಬರ್ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ.

ರಾಗಿಯ ಬಳಕೆ ಮತ್ತು ರಾಗಿ ನಿಜವಾಗ್ಲೂ ಪೋಷಕಾಂಶಗಳ ಆಗರ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿನ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಹಿರಿಯರವರೆಗೆ ಎಲ್ಲರೂ ಬಳಸಬಹುದಾದಂತಹ ಒಂದು ಅದ್ಭುತ ಆಹಾರ ಪದಾರ್ಥ ರಾಗಿ. ರಾಗಿ ದೇಹಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ನಾರಿನಂಶ ಹೆಚ್ಚಾಗಿ ಇರೋದ್ರಿಂದ ಹೊಟ್ಟೆ ತುಂಬಿರುವಂತೆ ಮಾಡುತ್ತೆ. ಹಾಗಾಗಿ ರಾಗಿಯ ಖಾದ್ಯವನ್ನು ಪ್ರತಿದಿನ ಸೇವನೆ ಮಾಡೋದರಿಂದ ನಮ್ಮ ಬಯಕೆಗಳನ್ನು ನಿಯಂತ್ರಣದಲ್ಲಿ ಇಡಬಹುದು. ಜೊತೆಗೆ ತೂಕದ ಇಳಿಕೆಗೆ ಸಹ ರಾಗಿ ಸಹಕಾರಿಯಾಗಿದೆ. ಬೆಳಗ್ಗೆ ರಾಗಿ ಸೇವನೆ ಮಾಡೋದು ತುಂಬ ಲಾಭಕಾರಿ ಅಂತ ಹೇಳ್ತಾರೆ. ಇನ್ನು ರಾಗಿಯ ಸೇವನೆ ಮಾಡೋದರಿಂದ ನಮ್ಮ ತ್ವಚೆಯ ಆರೋಗ್ಯ ಸಹ ಕಾಪಾಡ್ಕೋಬಹುದು. ವಯಸ್ಸಾಗುವ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು, ತಡೆಯಬಹುದು ಅಂತ ಹೇಳ್ತಾರೆ. ಇನ್ನು ಚರ್ಮವೂ ಸಹ ಕಾಂತಿಯುತವಾಗಿ ಕಾಣುತ್ತಂತೆ. ಇನ್ನು ಮೆಥಿಯೋನಿನ್ ಹಾಗೇ ಲೈಸಿನ್ ಆಮ್ಲವು ಚರ್ಮವು ಜೋತು ಬೀಳೋದನ್ನು ತಪ್ಪಿಸುತ್ತಂತೆ, ನೆರಿಗೆಯಿಂದ ದೂರ ಮಾಡುತ್ತೆ ಅಂತ ಹೇಳಲಾಗತ್ತೆ. ರಾಗಿಯಲ್ಲಿ ವಿಟಮಿನ್ ಡಿ ಅಂಶವು ಉತ್ತಮವಾಗಿ ಇರೋದರಿಂದ ಇದು ನಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ರಾಗಿಯ ಬಳಕೆಯನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡೋಣ ಅಂತ ಹೇಳ್ತಾ ಮುಂದಿನ ಗೀತೆ

0: दिल रंगीला रे।
1: ಉಪ್ಪು ಖಾರ ಹುಳಿ ಇದ್ರೆ ಟೇಬಲ್ಲು ತಿನ್ನಬಹುದು ಅಂತ ಹಾಡಿನ ಸಾಲು ಬರೆದಂತಹ ನಮ್ಮ ಕವಿಗಳು ಹೇಳ್ತಾ ಇದ್ದಾರೆ, ಅಂದರೆ ಸಾಹಿತಿ ಹೇಳ್ತಾ ಇದ್ದಾರೆ. ಇನ್ನು ರಾಗಿಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ವಿ. ರಾಗಿಯಲ್ಲಿ ಅತಿ ಹೆಚ್ಚು ನಾರಿನ ಅಂಶ ಇರೋದ್ರಿಂದ ಪಾರ್ಶ್ವವಾಯು ಹಾಗೇ ಮಧುಮೇಹದ ಅಪಾಯದಿಂದ ನಾವು ದೂರ ಉಳಿಬಹುದು. ಇನ್ಸುಲಿನ್ ಮಟ್ಟವನ್ನು ಕಡಿಮೆ ಮಾಡೋದಕ್ಕೆ ರಾಗಿ ಸಹಕಾರಿಯಾಗಿದೆ. ಹಾಗೆಯೇ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಇದು ಕಾಪಾಡುತ್ತೆ, ಸರಿಯಾಗಿ ನೋಡಿಕೊಳ್ಳುತ್ತೆ. ಹಾಗಾಗಿ ರಾಗಿಯ ಬಳಕೆ ಹೆಚ್ಚಾಗಿ ಮಾಡೋದ್ರಿಂದ ನಮಗೆ ಸಕ್ಕರೆಯ ಸಮಸ್ಯೆ ಹೆಚ್ಚಾಗೋದಿಲ್ಲ ದೇಹಕ್ಕೆ. ಇನ್ನು ಅಕ್ಕಿಯ ಬಳಕೆಯಿಂದ ಕೆಲವರು ಹೆಚ್ಚಾಗಿ ಸಕ್ಕರೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ರಾಗಿಯನ್ನು 100 ಗ್ರಾಂ ರಾಗಿಯಲ್ಲಿ 344 ಮಿಲಿಗ್ರಾಂ ಕ್ಯಾಲ್ಶಿಯಂ ಇರುತ್ತಂತೆ. ಇದು ದೇಹಕ್ಕೆ ತುಂಬ ಒಳ್ಳೆಯದು. ಹಾಗಾಗಿಯೇ ತುಂಬ ಚಿಕ್ಕ ಮಕ್ಕಳಿಂದ ರಾಗಿಯ ಸೇವನೆಯನ್ನು ರೂಢಿ ಮಾಡ್ತಾರೆ. ಇನ್ನು ರಾಗಿಯನ್ನು ಹೆಚ್ಚಾಗಿ ಬಳಸೋದ್ರಿಂದ ಆತಂಕ, ನಿದ್ರಾಹೀನತೆ, ಖಿನ್ನತೆ ಇವೆಲ್ಲದರಿಂದ ದೂರ ಉಳಿಬೋದಂತೆ. ನೋಡಿ, ಯಾರಿಗೆಲ್ಲ ಈ ಸಮಸ್ಯೆಗಳಿಂದ ತೊಂದರೆ ಆಗಿದೆ, ಕಾಡ್ತಾ ಇದೆ, ಅವರು ರಾಗಿಯ ಬಳಕೆಯನ್ನು ಮಾಡಿ ಬೇರೇನೂ ಮಾಡೋದು ಬೇಡ ಅಂತ ನನ್ನ ಭಾವನೆ. ಹಾಗೆಯೇ ಸಾಕಷ್ಟು ಜನ ಹಿರಿಯರು ಹೇಳ್ತಾರೆ. ಇನ್ನು ಮೈಗ್ರೇನ್ ಸಮಸ್ಯೆ ಇರೋರಿಗೂ, ಕೆಲವ್ರಿಗೆ ಆಗಾಗ್ಗೆ ತಲೆನೋವು ಬರ್ತಾ ಇರುತ್ತೆ, ಯಾಕೋ ಇವತ್ತು ಮೂಡಿಲ್ಲ ಅಂತ ಹೇಳ್ತಾರೆ, ಇನ್ನು ರಾಗಿ ತಿಂದರೆ ನಿಜವಾಗ್ಲೂ ಖಂಡಿತ ಮತ್ತೆ ಹೊಟ್ಟೆ ಹಸಿಯೋದಿಲ್ಲ. ಬೆಳಗ್ಗೆ ತಿಂಡಿಗೂ ಸೇವನೆ ಮಾಡಬಹುದು, ಹಾಗೇ ಮಧ್ಯಾಹ್ನ ಊಟಕ್ಕೂ ಸಹ ರಾಗಿಯನ್ನು ಸೇವನೆ ಮಾಡಿದ್ರೆ ಇನ್ನೊಂದು ಮೀಲನ್ನು ಸ್ಕಿಪ್ ಮಾಡಿದ್ರೂ ನಿಮಗೆ ತೊಂದರೆ ಅನಿಸೋದಿಲ್ಲ. ಹಾಗಾಗಿ ಒಮ್ಮೆ ಪ್ರಯತ್ನ ಮಾಡಿ ರಾಗಿಯನ್ನು ಸೇವನೆ ಮಾಡಿ ನಮಗೆ ತಿಳಿಸಿ ಹೇಗಿತ್ತು ಅಂತ. ಅಂದರೆ ಯಾರೆಲ್ಲ ಸೇವನೆ ಮಾಡಿಲ್ವೋ ಅವರು ಇದನ್ನು ಒಮ್ಮೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಇನ್ನು ರಾಗಿಯಿಂದ ಅನೇಕ ಆರೋಗ್ಯದ ಪ್ರಯೋಜನಗಳು, ಲಾಭಗಳು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಹೇಗೆಲ್ಲ ರಾಗಿಯನ್ನು ಯಾವೆಲ್ಲ ಖಾದ್ಯಗಳಲ್ಲಿ ಬಳಸಬಹುದು ಅಂತ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ತೆಗೆದುಕೊಳ್ಳೋಣ. ಹಾಗೆಯೇ ಅನೇಕರ ಸಂದೇಶಗಳು ಸಹ ಹರಿದು ಬರ್ತಾ ಇದೆ, ಹೇಳ್ತಾ ಇದೆ ರಾಗಿಯ ಬಗ್ಗೆ ನಿಮಗಿರುವ ಪ್ರೀತಿಯನ್ನು ಈ ಸಂದೇಶಗಳೇ ತಿಳಿಸ್ತಾ ಇದೆ.

0: ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿದಂಗೆ ಮೂರು ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿ ಇಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.
1: ಹೂವಿ ಕೆಲಸ ಇಲ್ಲ.

ರಾಗಿ ನಿಜವಾಗ್ಲೂ ಅಮೂಲ್ಯ ಆಹಾರ ಅಂತ ಹೇಳಬಹುದು. ನಿಜವಾಗ್ಲೂ ಅದನ್ನು ಬಳಕೆ ಮಾಡ್ತಿರುವ ನಾವೆಲ್ಲರೂ ಧನ್ಯರು ಅಂತ ಹೇಳಬಹುದು. ಇನ್ನು ರಾಗಿಯನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡೋದ್ರಿಂದ ಮೂಳೆಯ ಆರೋಗ್ಯ ಸಹ ಸುಧಾರಿಸುತ್ತೆ, ಮೂಳೆಗಳು ಗಟ್ಟಿಯಾಗತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಮಹಿಳೆಯರಿಗೂ ಸಹ ಹೆಚ್ಚಾಗಿ ರಾಗಿಯನ್ನು ತಿನ್ನಲಿಕ್ಕೆ ಹೇಳ್ತಾರೆ. ಅದರಿಂದ ಅವರ ಬಹುತೇಕ ಸಮಸ್ಯೆಗಳು ಕಡಿಮೆ ಆಗತ್ತೆ ಅಥವಾ ಅವರಿಗೆ ಆರೋಗ್ಯದಿಂದ ಇರಲಿಕ್ಕೆ ಆಗತ್ತೆ ಅಂತ. ಎಲ್ಲರಿಗೂ ಸಂಪೂರ್ಣ ಆಹಾರ ರಾಗಿ ಅಂತ ಹೇಳ್ಬೋದು. ಇನ್ನು ರಾಗಿಯಿಂದ ಅನೇಕ ಖಾದ್ಯಗಳನ್ನು ನಾವು ತಯಾರಿಸಿ ಸೇವಿಸ್ತೀವಿ ಅಂತ ಹೇಳಿದ್ದೆ. ಹಲವಾರು ಗೆಳೆಯರು ಸಂದೇಶಗಳನ್ನು ಕಳಿಸಿ ನಾವು ಹೀಗೆ ರಾಗಿಯನ್ನು ಬಳಸ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ರಾಗಿಯ ಮುದ್ದೆಯ ಸೇವನೆ, ಅದರಲ್ಲೂ ಬಸ್ಸಾರಿನ ಜೊತೆಗೆ ಒಂದು ಸೊಪ್ಪು ಕಟ್ಟಿದ ಸಾರು, ರಾಗಿ ಮುದ್ದೆ, ಸ್ವಲ್ಪ ತುಪ್ಪ ಹಾಗೆ ಅದರ ಮೇಲೆ ತೇಲ್ತಾ ಇದ್ದರೆ, ಒಂದು ಸ್ವಲ್ಪ ಒಂದೇ ಒಂದು ಪೀಸ್ ಉಪ್ಪಿನಕಾಯಿ ಇವೆಲ್ಲವೂ ಇದ್ದರೆ, ಜೊತೆಗೆ ಒಂದೆರಡು ಹಪ್ಪಳ, ಅಪ್ಪ ನಿಜವಾಗ್ಲೂ ಬಾಯಲ್ಲಿ ನೀರಿರುತ್ತೆ, ಹಾಗೆಯೇ ಒಂದು ಸ್ವಲ್ಪ ಸೊಪ್ಪಿನ ಪಲ್ಯ ಇವೆಲ್ಲವನ್ನು ಸೇರ್ಕೊಬಿಟ್ರೆ ನಿಜವಾಗ್ಲೂ ಮುದ್ದೆ ತಿಂದದ್ದೇ ತಿಳಿಯೋದಿಲ್ಲ, ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ ಅಲ್ವಾ. ಹಾಗೆಯೇ ರಾಗಿಯ ರೊಟ್ಟಿ, ರಾಗಿಯ ಅಂಬ್ಲಿ, ರಾಗಿಯ ಪಾನಕ, ಇನ್ನು ರಾಗಿಯನ್ನು ದೋಸೆಯ ರೂಪದಲ್ಲೂ ತಗೋಬಹುದು. ಹಾಗೆಯೇ ಅನೇಕ ಮಾಲ್ಟ್ಗಳಲ್ಲಿ ರಾಗಿಯನ್ನು ಹಾಕಿ ಚಿಕ್ಕ ಮಕ್ಕಳಿಗೆ ಅದನ್ನು ಬೆರೆಸಿ ನೀಡ್ತಾರೆ. ಹಾಗೆಯೇ ರಾಗಿಯನ್ನು ಗಂಜಿಯ ರೂಪದಲ್ಲಿ ತಯಾರು ಮಾಡ್ತಾರೆ, ಅದನ್ನು ಯಾವಾಗ ಬೇಕಾದರೂ ಸೇವನೆ ಮಾಡಬಹುದು ಅಂತ ಹೇಳ್ತಾರೆ. ಹಾಗೆಯೇ ರಾಗಿಯ ಬಳಕೆಯ ಜೊತೆಗೆ ಅದನ್ನು ಬಿಸ್ಕೆಟ್ಗಳ ರೀತಿಯಲ್ಲಿ, ರಾಗಿ ಕುಕೀಸ್ಗಳ ರೀತಿಯಲ್ಲಿ, ಹಾಗೆಯೇ ರಾಗಿಯನ್ನು ಅನೇಕ ರೀತಿಯಲ್ಲಿ ಬಳಸೋದುಂಟು. ಹೇಗೆಲ್ಲ ಬಳಸ್ತೀರಿ ನೀವು ಅಂತ ವಿಭಿನ್ನವಾಗಿ ರಾಗಿಯ ನೂಡಲ್ಸು ಸಹ ನಮಗೆ ಸಿಗುತ್ತೆ. ಶಾವಿಗೆ, ರಾಗಿ ಒತ್ತು ಶಾವಿಗೆ ಸಹ ಹಲವು ಕಡೆಗಳಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಹೇಗೆ ರಾಗಿಯನ್ನು ಬಳಸ್ತೀರಿ ಅಂತ ನಮಗೆ ಸಂದೇಶದ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ಇನ್ನು ಅನೇಕರ ಸಂದೇಶಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಗೀತೆ.

0: ಪಾಪ ಪುಣ್ಯ ಎಣ್ಣೆ.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಕೇಳುಗರೆ ಪರಿಮಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇನ್ನು ಅನೇಕರ ಸಂದೇಶಗಳು ಹರಿದು ಬಂದಿದೆ. ನನಗೆ ರಾಗಿ ಮುದ್ದೆ ಅಂದರೆ ತುಂಬ ಇಷ್ಟ. ಪ್ರತಿದಿನ ಇದನ್ನು ಮಾಡಿಕೊಂಡು ನಾವು ಸೇವನೆಯನ್ನು ಮಾಡ್ತೀವಿ ಅಂತ ನಿರ್ಮಲಾ ಅವರು ಗುರುಗುಂಟೆಪಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ರಾಗಿ ಒಂದು ಅಮೂಲ್ಯ ಆಹಾರ ಪದಾರ್ಥ. ನಮ್ಮ ಕೋಲಾರ ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಬೆಳೀತಾರೆ. ಮಳೆ ಬೆಳೆ ಎರಡು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಮಳೆ ಬಂದರೆ ಇಳೆಗೆ ಬೆಳೆ ಸಮೃದ್ಧಿಯಾಗಿ ಬರುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ರಾಗಿ ಮುದ್ದೆ ಇಲ್ಲದೆ ದಿನನಿತ್ಯ ನಮ್ಮ ಆಹಾರ ಪೂರ್ಣ ಆಗೋದಿಲ್ಲ, ಅಷ್ಟು ಪ್ರಮುಖ ರಾಗಿ ಅಂತ ಅಮರನಾಥ್ ಅವರು ಬಂಗಾರಪೇಟೆ ಕೋಲಾರ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ರಾಗಿ ಬಾಲ್ ನುಂಗಲು ಬರಲ್ಲ, ಅದಕ್ಕೆ ನಮ್ಮ ತಾಯಿ ಸ್ಪೂನ್ಗೆ ರೌಂಡಾಗಿ ಅದನ್ನು ಸಿಕ್ಕಿಸಿ ಕೊಟ್ಟು ನನಗೆ ಅಭ್ಯಾಸ ಮಾಡಿಸಿದ್ರು ಸರ್ ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನು ರಾಗಿ ಗಂಜಿ ಕುಡಿದು ಆಫೀಸ್ಗೆ ಹೋಗ್ತೀನಿ, ಡಯಟ್ ಮಾಡೋದರಲ್ಲಿ ರಾಗಿ ಮುದ್ದೆ ತುಂಬ ಉತ್ತಮ ಆಹಾರ ಮಾಡೋರಿಗೆ. ರಾತ್ರಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಮೀದು ಸೇರಿಸಿ ರಾಗಿ ಜೊತೆಗೆ ತಿಂದರೆ ತುಂಬ ಒಳ್ಳೆಯದು ಅಂತ ನಾಗರತ್ನ ಅವರು ಮಾಹಿತಿಯ ಸಮೇತ ಒಂದು ಸಂದೇಶವನ್ನು ರಾಜಾಜಿನಗರದಿಂದ ಕಳಿಸಿದ್ದಾರೆ. ಇನ್ನು ನಂಜನಗೂಡು ತಾಲೂಕು ಸಿಂಧುವಳ್ಳಿ ಗ್ರಾಮ, ಇಲ್ಲಿಂದ ಮಹೇಶ್ ಅವರು ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಗಾದೆಯನ್ನು ಅಂದರೆ ಅದೇ ಮಾತನ್ನು ಬರೆದು ಕಳಿಸಿದ್ದಾರೆ. ರಾಗಿ ಮುದ್ದೆಗೆ ಸಾಂಬಾರು, ಈರುಳ್ಳಿ ಮತ್ತು ತುಪ್ಪ ಇದ್ದರೆ ಸೂಪರು ಅಂತ ಗೀತಾ ಅವರು ನಮಗೆ ಮಾಗಡಿ ರಸ್ತೆಯಿಂದ ಸಂದೇಶ

ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇರೋದು ನಿಮಗೆ ತುಂಬ ಖುಷಿಯಾಗತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಕೋಟಿ ವಂದನೆಗಳು ಅಂತ ಹೆಬ್ಬಾಳದ ರಮೇಶ್ ಅವರ ಸಂದೇಶ ಹೇಳ್ತಾ ಇದೆ. ಹಾಗೆಯೇ ಸತೀಶ್ ಎನ್ ಎಚ್ ಅವರು, ದಯವಿಟ್ಟು ವಿಷಯದ ಪರವಾಗಿ ನಿಮ್ಮ ಸಂದೇಶವನ್ನು ಕಳಿಸಿ ರಮೇಶ್ ಅವರೇ ಅಂತ ಹೇಳ್ತಾ, ಸತೀಶ್ ಎನ್ ಎಚ್ ಇವರು ನಗರಕೆರೆ, ಇಲ್ಲಿಂದ, ನಾವು ಉಪ್ಸಾರು ರಾಗಿ ಮುದ್ದೆ ಮಾಡ್ತೀವಿ, ತುಂಬ ಖುಷಿಪಟ್ಟು ತಿಂತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ರಾಗಿ ಚಿಕನ್ ಸೂಪರಾಗಿರುತ್ತೆ ಕಾಂಬಿನೇಷನ್ ಅಂತ ವಿರೂಪಾಕ್ಷಪ್ಪ, ಕಾವ್ಯ, ರೇಣುಕ, ರುದ್ರಪ್ಪ ಮಡಿವಾಳರ ಇವರು ಇಂದರ್ಗಿ ಕೊಪ್ಪಳದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಮಾತುಗಳಿಗೆ, ಮಾಹಿತಿಗೆ, ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಗೀತೆ

ಜೊತೆಯಾಗಿ ನಾನಿಲ್ಲವೇ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಿಮ್ ಜೊತೆಯಾಗಿ ನಾವಿದ್ದೀವಿ ಪರಿಮಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಒಟ್ಟಿನಲ್ಲಿ ರಾಗಿಯ ಸೇವನೆಯನ್ನ ಯಾರೆಲ್ಲ ಮಾಡ್ತಾ ಇಲ್ಲ ಅಥವಾ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀರಿ, ಅನ್ಡೌಟೆಡ್ಲಿ ತುಂಬಾ ಯೋಚನೆ ಮಾಡಬೇಡಿ. ಇವತ್ತಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ರಾಗಿಯನ್ನ ನಿಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಸೇರಿಸ್ಕೊಳ್ಳಿ. ಖಂಡಿತ ನಿಮ್ಮ ಆರೋಗ್ಯ ಸೂಪರ್ ಆಗುತ್ತೆ. ಅದಕ್ಕೆ ಬೇರೆ ಯಾವ ಮಾಹಿತಿಗೂ ನೀವು ಹೋಗೋದು ಬೇಡ, ಅಂದರೆ ಯಾರನ್ನೂ ಕನ್ಸಲ್ಟ್ ಮಾಡೋದು ಬೇಡ ಅಂತ ನನ್ನ ಭಾವನೆ. ಹಾಗಾಗಿ ಹಾಗೂ ನಿಮಗೆ ರಾಗಿಯ ಬಗ್ಗೆ ತುಂಬ ಡೌಟ್ಗಳಿದ್ದರೆ ಸಾಕಷ್ಟು ರೀತಿಯಲ್ಲಿ ವೈದ್ಯರ ಸಂಪರ್ಕ ಮಾಡ್ಬೋದು, ಹಿರಿಯರ ಸಂಪರ್ಕ ಮಾಡ್ಬೋದು, ನಿಮಗೆ ಇನ್ನಷ್ಟು ಮತ್ತಷ್ಟು ಮಾಹಿತಿ ಪೂರ್ವವಾಗಿ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಮುಂದಿನ ಗೀತೆ ಶಿವಾಜಿ ಸೂರತ್ಕಲ್ ಭಾಗ 2 ಚಿತ್ರದ್ದು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
3: ಕೇಳಿದ್ರೆ ಇನ್ನೂ ಹಲವಾರು ಗೆಳೆಯರ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿಯಿಂದ ಚಂದುಲಾಲ್ ಅವರ ಮೆಸೇಜ್ ನಮ್ಮ ಇನ್ಬಾಕ್ಸ್ಗೆ ಬಂದು ತಲುಪಿದೆ. ಇನ್ನು ಜಗದಾಂಬಿಕಾ ಹಂಸವೇಣಿ ರಾಗಿಯ ಕುರಿತಾದ ಮಾಹಿತಿ ಮತ್ತು ಹಾಡುಗಳು ಪ್ರಸಾರ ಮಾಡಿದ್ದು ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆಯೇ ರಾಗಿ ಮುದ್ದೆ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾವು ಸೇವನೆಯನ್ನು ಮಾಡ್ತೀವಿ, ಬರ್ತೀರಾ ಒಂದ್ಸರಿ ಮಾಡಿಕೊಡ್ತೀನಿ ಅಂತ ಹೇಳಿ ಜಿ ಇಂದಿರಾ ಅವರು ಮಾಹಿತಿಯ ಜೊತೆಗೆ ಒಂದ್ಸರಿ ಊಟಕ್ಕೆ ಕರೀತಾ ಇದ್ದಾರೆ, ಖಂಡಿತ ಬರುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಹೈದರಾಬಾದ್ನಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡ, ಇಲ್ಲಿಂದ ನಾವು ಸಹ ರಾಗಿಯನ್ನು ಬಳಸ್ತೀವಿ ಸಾರ್, ಉಪಯೋಗ ಮಾಡ್ತೀವಿ ಅಂತ ಮೆಸೇಜ್ ಮಾಡಿದ್ದಾರೆ. ಸಂದೇಶ ಕಳಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಸದಾ ಖುಷಿಖುಷಿಯಾಗಿರಿ, ಮನಸ್ಫೂರ್ತಿಯಾಗಿ ನಗ್ತಾ ಇರಿ, ಹೆಮ್ಮೆಯಿಂದ ಕನ್ನಡ ಮಾತಾಡಿ, ಸತ್ಯ ಮಾರ್ಗದಲ್ಲಿ ನಡೆಯುವಂತಹ ಪ್ರಯತ್ನ ಎಲ್ಲ ಕಾಲದಲ್ಲೂ ನಮ್ಮೆಲ್ಲರಿಂದ ಆಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದದ್ದು ಈ ಸಮಯದ ಧ್ವನಿ ಸುನಿಲ್ ರುದ್ರಮೂರ್ತಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಪರಿಮಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇನ್ನು ಸಮಯ 5 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ನಂತರ ಮುಂದಿನ ಆರ್ಜೆ ರೆಡಿ ಇದ್ದಾರೆ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ರಾಟಿಸ್ಲಾವಾದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ನಿಯೋಗ ಮಟ್ಟದ ಮಾತುಕತೆಯನ್ನು ನಡೆಸಿದ್ದಾರೆ. ಬಳಿಕ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಉಭಯ ದೇಶಗಳ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಶಾಂತಿ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಪುನಃ ಸ್ಥಾಪಿಸಲು ಭಾರತ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉತ್ತಮ ಬೆಳವಣಿಗೆ ಸಾಧಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಕಳೆದ 1 ದಶಕದಲ್ಲಿ ದೇಶದ ಜೈವಿಕ ಆರ್ಥಿಕತೆ ಗಮನಾರ್ಹ ವಿಸ್ತರಣೆಯನ್ನು ಕಂಡಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ದೈನಂದಿನ ಜೀವನದಲ್ಲಿ ಹಿತಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಕರ್ನಾಟಕದ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರೀಕೃತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬ್ರಿಟನ್ ಸರ್ಕಾರದ ಆನ್ಲೈನ್ನಿಂದ ಮಕ್ಕಳನ್ನು ರಕ್ಷಿಸುವ ಸಲುವಾಗಿ 16 ವರ್ಷದೊಳಗಿನ ಹದಿಹರೆಯದವರು ಸಾಮಾಜಿಕ ಮಾಧ್ಯಮ ವೇದಿಕೆಗಳಿಗೆ ಪ್ರವೇಶಿಸುವುದನ್ನು ನಿಷೇಧಿಸಿದೆ. ಯುವಜನರಿಗೆ ಅವರ ಬಾಲ್ಯವನ್ನು ಮರಳಿ ನೀಡುವ ಗುರಿಯನ್ನು ಹೊಂದಲಾಗಿದೆ ಎಂದು ಪ್ರಧಾನಿ ಕೀರ್ ಸ್ಟಾಮರ್ ತಿಳಿಸಿದ್ದಾರೆ. ಶ್ರೀಲಂಕಾದ ದಾಂಬುಲಾದಲ್ಲಿ ನಡೆಯುತ್ತಿರುವ ತ್ರಿಕೋನ ಸರಣಿಯ 4ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ಶ್ರೀಲಂಕಾಗೆ 266 ರನ್ಗಳ ಗುರಿ ನೀಡಿದೆ. ಇತ್ತೀಚಿನ ವರದಿಯಂತೆ ಶ್ರೀಲಂಕಾ 32.4 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 192 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಉಚಿತ ಕಾನೂನು ಸೇವೆಗಳ ಕುರಿತು ತಿಳಿಯಲು ನಾಲ್ಸಾದ ಜಾಗೃತಿ ಘಟಕಕ್ಕೆ ಸಂಪರ್ಕಿಸಿ. ಸಹಾಯವಾಣಿ ಸಂಖ್ಯೆ 1510.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಅಫ್ಕಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ್ ಕೆ ಲಿಯೆ ವಿಸಿಟ್ ಕರೇ afcat.edcil.co.in ಪರ್.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಣೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಸ್ನೇಹಿತರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 5:05 ಸೇಫ್ ಡ್ರೈವ್, ಇದರಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. ಗಂಟೆ 2:00 ಗಾನ ಭಜಾನ ಮುಂದುವರಿಯುವುದು. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:45 ಸೇಫ್ ಡ್ರೈವ್ ಗಾನ ಭಜಾನ ಮುಂದುವರಿಯುವುದು. ಇವತ್ತು ರಾತ್ರಿ 8:02 ಭಾವಚಿತ್ತಾರ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳನ್ನು ಕೇಳಲಿದ್ದೀರಿ. ಇದಿಷ್ಟು.

ಈ ಸಂಜೆಯ ಕಾರ್ಯಕ್ರಮಗಳಾದರೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. ನಾಳೆ ಬೆಳಿಗ್ಗೆ 9:00 ಕಾರ್ಯಕ್ರಮ ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು. ಕನ್ನಡ ಚಿತ್ರಗೀತೆಗಳು, 1:20 ಗೇಮ್ ಶೋ, ಇದರಲ್ಲಿ ರಸಪ್ರಶ್ನೆ ಪ್ರಸಾರವಾಗಲಿದೆ. 2:15 ಕಾರ್ಯಕ್ರಮ ಸ್ಪಂದನ, 2:40 ಚಿತ್ರತಾಣ, 3:00 ಸಖಿ ಸಹೇಲಿ, 4:00 ಕಾರ್ಯಕ್ರಮ ಪರಿಮಳ, 5:02 ಕೇಳಲಿದ್ದೀರಿ ಕಾರ್ಯಕ್ರಮ ವಿವರಣೆಗಳನ್ನು, 5:05 ಸೇಫ್ ಡ್ರೈವ್ ಕಾರ್ಯಕ್ರಮ, ಇದರಲ್ಲಿ ಮೊದಲಿಗೆ ನೀವು ಆಲಿಸುವಿರಿ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಂತರ ಓಲ್ಡ್ ಇಸ್ ಗೋಲ್ಡ್ ಮುಂದುವರಿಯುವುದು. 6:02 ಸೇಫ್ ಡ್ರೈವ್ ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:02 ಸೇಫ್ ಡ್ರೈವ್ ಗಾನ ಭಜಾನ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 7:45 ಸೇಫ್ ಡ್ರೈವ್ ಗಾನ ಭಜಾನ, ರಾತ್ರಿ 8:02 ನಿಮ್ಮ ಆಯ್ಕೆ ಕರೆ ಮಾಡಿ ಹಾಡು ಕೇಳಿ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನೆನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳು ಮೂಡಿಬರಲಿವೆ. ಇದಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯಾಗಿತ್ತು.

ಹೌದು ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ಸಂಜೆಯ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಈ ಸಂದರ್ಭದಲ್ಲಿ ನಿಮಗೆ ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ. ಇವತ್ತಿನ ಸಂಜೆ ಕಾರ್ಯಕ್ರಮಗಳಲ್ಲಿ ಮೊದಲಿಗೆ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಹಳೆ ಇಂಪಾದ ಚಿತ್ರಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ 6 ಗಂಟೆಯವರೆಗೆ. ಹಾಗಾದರೆ ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಕರ್ಣ ಚಿತ್ರದ ಒಂದು ಇಂಪಾದ ಹಾಡನ್ನು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಅವರು ಬರೆದ ಈ ಹಾಡಿಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಎಸ್ ಜಾನಕಿ ಅವರ ಕಂಠಸೇರಿಯಲ್ಲಿ ಇಂಪಾದ ಹಾಡು ಮೂಡಿಬಂತು. ಇದು ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಹಾಡಾಗಿತ್ತು. ಬಪ್ಪಿ ಲಹರಿ ಅವರ ಸಂಗೀತ ನಿರ್ದೇಶನ, ಜಿ ಉದಯಶಂಕರ್ ಅವರು ಬರೆದ ಹಾಡು ಇದಾಗಿತ್ತು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಮೌನಗೀತೆ ಚಿತ್ರದ ಹಾಡು ಮೂಡಿಬಂತು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತಾಪ್ರಿಯ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿತ್ತು.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: 5:36 ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇಂಪಾದ ಹಳೆಯ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನರು ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಹಾಡುಗಳನ್ನು ಮೆಚ್ಚಿ ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರ ಸಂದೇಶಗಳನ್ನು ನಾವು ಓದ್ತೀವಿ. ಅದಕ್ಕೂ ಮುಂಚೆ ನೆನಪಿನ ದೋಣಿ ಚಿತ್ರದ ಹಾಡನ್ನು ಕೇಳ್ಕೊಂಡು ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹಾಡು ಇದು. ದೊಡ್ಡರಂಗೇಗೌಡ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಈಗಷ್ಟೇ ರಥಸಪ್ತಮಿ ಚಿತ್ರದ ಹಾಡನ್ನ ಕೇಳ್ತಾ ಇದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಗೀತೆಯನ್ನ ಬರೆದವರು ಚಿ ಉದಯ್ ಶಂಕರ್. 5:40 ಇನ್ನು ಮುಂದೆ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ ಅವರು. ಸರ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಈಗ ಎಲ್ಲರೂ ಕೂಡ ಮೊಬೈಲ್ ಮೂಲಕವಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾರೆ. UPI ಟ್ರಾನ್ಸಾಕ್ಷನ್ ಮೂಲಕವಾಗಿನೇ ನಡೀತಾ ಇದೆ. ಒಂದು ಕೊತ್ತಂಬರಿ ಸೊಪ್ಪು ತಗೋಬೇಕಂದ್ರೆ ನಾವು ಇವತ್ತು ಸ್ಕ್ಯಾನ್ ಮಾಡಿ ದುಡ್ಡನ್ನು ಕೊಡ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಬೇರೆ ಬೇರೆ ಶಾಪಿಂಗ್ ಮಾಡ್ತೀವಿ. ಅಲ್ಲಿ ಸಾಮಾನ್ಯವಾಗಿ ನಮ್ಮ ಹತ್ರ ಹಣ ಎಲ್ಲವೂ ಕೂಡ ಬ್ಯಾಂಕ್ ಕನೆಕ್ಟ್ ಆಗಿರುವಂತಹ ಮೊಬೈಲ್ ಅಲ್ಲಿ ಇರುತ್ತೆ. ಅಲ್ಲಿ ಆನ್ಲೈನ್ ವ್ಯವಹಾರಗಳನ್ನೇ ಎಲ್ಲರೂ ಮಾಡ್ತಾರೆ. ಈಗ ಹಣ ಕೊಡ್ಲಿಕ್ಕೆ ಹೋಗಿರ್ತೀವಿ, ಹಣ ನಮ್ಮಿಂದ ಹೋಯ್ತು ಅಂದ್ರೆ ಡೆಬಿಟ್ ಆಯ್ತು ಅಂತ ಇರುತ್ತೆ, ಆದ್ರೆ ಫೇಲ್ ಅಂತ ಬಂದ್ಬಿಡುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಅಂತ ಹೇಳಿ. ಆ ಟೈಮಲ್ಲಿ ಸ್ವಲ್ಪ ಆತಂಕ ಆಗುತ್ತೆ. ಕೆಲವು ಸಲ ಈಗ ಹಣ ಕೊಟ್ಟಿದೀವಿ ಅಂತ ನಾವು ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟಿರ್ತೀವಿ, ಈ ಕಡೆ ಬಂದ್ಮೇಲೆ ಫೇಲ್ ಅಂತ ಬಂದಿರ್ತದೆ, ಅವಾಗ ಅವನಿಗೆ ಸಮಸ್ಯೆ ಆಗುತ್ತೆ ವ್ಯಾಪಾರ ಮಾಡಿದವನಿಗೆ. ಅದಕ್ಕೆ ಅವರು ಸ್ವಲ್ಪ ಇರಿ ಸರ್ ಒಂದ್ ನಿಮಿಷ ನೋಡ್ತೀನಿ ಅಂತ ಅವರು ಅಂತಾರೆ. ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಸರ್?
4: ಸರ್, ಇವಾಗ ಮೊದಲನೇದಾಗಿ ನೀವು ಹೇಳ್ದಂಗೆ ಈ ತರ ಸುಮಾರು ಟ್ರಾನ್ಸಾಕ್ಷನ್ ಆಗುತ್ತೆ. ಆದಾಗ ನಮ್ಗೆ ಡೆಬಿಟ್ ಆಗುತ್ತೆ, ನಮ್ಮ ಅಕೌಂಟ್ ಅಲ್ಲಿ ಅಕೌಂಟ್ ಕಟ್ ಆಗಿರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಸರ್, ನಮ್ಮ RBI ರೆಗ್ಯುಲೇಷನ್ಸ್ ಇದೆ. RBI ರೆಗ್ಯುಲೇಷನ್ಸ್ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಆನ್ಲೈನ್ ಅಲ್ಲೇ ಒಂದು ಕಂಪ್ಲೇಂಟ್ ಅವ್ರ ವೆಬ್ಸೈಟ್ ಅಲ್ಲಿ ಫೈಲ್ ಮಾಡಬಹುದು. ತರ ಸೋ ಅಂಡ್ ಸೋ UPI ID ಅಲ್ಲಿ ನಾವು ಅದೇನಿದೆ ಸ್ಕ್ರೀನ್ ಶಾಟ್ ಆಗಿರ್ಲಿ, ಏನೋ ಈ ತರ ಕಟ್ ಆಗಿದೆ ಅಮೌಂಟ್ ಅದ್ರ ಹೋಗಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಅದು ಪರಿಶೀಲನೆ ಮಾಡ್ತಾರೆ ಸರ್. ಅವರು ಅದ್ರ ಪ್ರಕಾರ ಎನ್ಕ್ವೈರಿ ಮಾಡಿ ಹೌದು ಇವ್ರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಕೊಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದು ವಾಪಸ್ಸು ಅವ್ರ ಅಕೌಂಟ್ ಗೆ ಹೋಗ್ಬೇಕು. ಏನಾದ್ರೂ ಹೋಗಿಲ್ಲ ಅಂದ್ರೆ ಈ RBI ರೆಗ್ಯುಲೇಷನ್ಸ್ ಪ್ರಕಾರ ಈಚ್ ಪರ್ ಡೇ 100 rupees ಕಾಂಪನ್ಸೇಷನ್ ಅಂತ ಕೊಡ್ಬೇಕಾಗುತ್ತೆ ಸರ್. ಈ ತರ ಅಮೌಂಟ್ ಕೊಡ್ಬೇಕಂದ್ರೂ ಇದು ರಿಟರ್ನ್ ಆಗಿಲ್ಲ ಅಂತ ಹೇಳಿ ಒಂದು

0: ಕಾಂಪನ್ಸೇಷನ್ ಪ್ರಾವಿಷನ್ಸ್ ಇದೆ.
1: ಅಂದ್ರೆ ಯಾರಿಗೆ ಈಗ ಕೊಟ್ಟಂತವನಿಗೆ,
0: ಕೊಟ್ಟಂತವನಿಗೆ ಅಂದ್ರೆ ನನ್ನ ಅಕೌಂಟ್ ಇಂದ ನಾನು ನಿಮ್ಗೆ ಕಳ್ಸಿದೀನಿ, ಆದ್ರೆ ನಿಮ್ಗಿನ್ನು ಅದು ನನ್ನಲ್ಲಿ ಡೆಬಿಟ್ ಆಗಿದೆ, ನಿಮಗೆ
1: ತಲುಪಿಲ್ಲ.
0: ಹಾಗಾಗಿ ನನಗೆ 100 rupees ಪರ್ ಡೇ ಕಾಂಪನ್ಸೇಷನ್ ನನಗೆ ಕೊಡಬೇಕಾಗತ್ತೆ ಅಂತ ಒಂದು ಕಾನೂನು ಇದೆ. ಸೊ ಇದನ್ನ ಮಾಡೋದಕ್ಕೆ ನಮ್ಗೆ RBI ಓಂಬುಡ್ಸ್ಮನ್ ಅಂತ ಒಂದು ಅದನ್ನು ಕೋರ್ಟ್ ತರಾನೇ ಒಂದು ಬಾಡಿ ಇದೆ,
1: ಕುಂದು ಕೊರತೆಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ತಾರೆ.
0: ನಿಜ. ಸೊ ಅಲ್ಲಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿ ಅಲ್ಲಿನ ಪರಿಶೀಲನೆ ಮಾಡಿ, 1 ತಿಂಗಳಾಗ್ಲಿ ಕೇಸು, 1 ತಿಂಗಳಾಗ್ಲಿ 2 ತಿಂಗಳಾಗ್ಲಿ ಅಷ್ಟು ತಿಂಗಳು ನಡೀತು ಕೇಸು ಎನ್ಕ್ವೈರಿ ಆಗೋದಕ್ಕೆ. ಸೊ ಅಲ್ಟಿಮೇಟ್ಲಿ ಅವ್ರದ್ದೇನಾದ್ರು ಡಿಸಿಷನ್ ಬಂದ್ರೆ, ಹೌದು ಇವರು ಟ್ರಾನ್ಸಾಕ್ಷನ್ ಮಾಡಿದ್ರು, ಕರೆಕ್ಟ್ ಆಗಿ ಮಾಡಿದ್ರು, ಆದ್ರೆ ಇವ್ರಿಗೆ ಆ ತಲುಪಿಲ್ಲ ಹಣ, ಡಿಡಕ್ಟ್ ಆಗಿ ತಪ್ಪಾಗಿ ಡಿಡಕ್ಟ್ ಆಗಿದೆ ಅಂತ ಬಂದ್ರೆ, ಆ 2 ತಿಂಗಳದನ್ನು ಏನ್ ಕಾಂಪನ್ಸೇಷನ್ ಇರಬೇಕು ಪರ್ ಡೇ 100 rupees, ಆ ದುಡ್ಡು ಮತ್ತೆ ಎಷ್ಟು ಅಮೌಂಟ್ ಡಿಡಕ್ಟ್ ಆಗಿತ್ತು ಅದೆಲ್ಲ ದುಡ್ಡು ವಾಪಸ್ ಕೊಡಬೇಕು ಅಂತ ಆದೇಶ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ನಾವು ಹಣವನ್ನ ಹಿಂಗ ಸ್ಕ್ಯಾನ್ ಮಾಡಿದಾಗ ಕೂಡ್ಲೇನೆ ಒಂದು ಸಂದೇಶ ಬರುತ್ತೆ, ನಿಮ್ಮ ಹಣ ಕಟ್ ಆಗಿಲ್ಲ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, 4-6 ದಿನದಲ್ಲಿ ಅಥವಾ 2-3 ದಿನದಲ್ಲಿ ಅದೇನು ನಿಯಮಾನುಸಾರ ಎಷ್ಟು ದಿನ ಇರುತ್ತದೆ ಅಷ್ಟು ದಿನದಲ್ಲಿ ನಿಮ್ಮ ಹಣ ವಾಪಸ್
0: ಬರುತ್ತೆ
1: ಅಂತ ಅಲ್ಲಿ ಬರುತ್ತದೆ ಸಂದೇಶ. ಅದನ್ನ ನೋಡಿ ನಾವು ಸುಮ್ಮನೆ ಇರಬಹುದು.
0: ನಿಜ.
1: ನಮಗೆ ಬರಬೇಕಾಗಿರೋ ಹಣ ವಾಪಸ್ ಬಂದಿಲ್ಲ ಅಂದ್ರೆ ತಾವು ಹೇಳದಂಗೆ ಆಯಾ ಎಲ್ಲಿಗೆ ನಾವು ಉದಾಹರಣೆ ಯಾವ ಒಂದು ಆ್ಯಪ್ ಅನ್ನು ಬಳಸ್ತಿರ್ತೀವಿ ಆ ಆ್ಯಪಿಗೆ ನನ್ನ ಹಣ ಕಟ್ ಆಗಿತ್ತು ಮತ್ತೆ ಬರಲಿಲ್ಲ, 2 ಸಲ ಮಾಡಿದೆ, ದಯವಿಟ್ಟು ಆ ಹಣವನ್ನು ವಾಪಸ್ ಕೊಡೋಕೆ ನೀವು ಟ್ರೈ ಮಾಡಿ ಅಂತ ನಾವು
0: ಕೇಳ್ಕೊಬಹುದು.
1: ಬಟ್ ಈ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಎಷ್ಟೋ ಜನ ನಮ್ಮ ಗ್ರಾಹಕರು.
0: ಈ RBI ಜೊತೆಗೇನೆ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೋರ್ಟ್ಸ್ ಇದೆ. ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಲಿ ಇಲ್ಲಾಂದ್ರೆ ಸ್ಟೇಟ್ ಕೋರ್ಟ್ ಆಗಿರ್ಲಿ ಅಲ್ಲೂ ನಾವು ಹೋಗ್ಬಿಟ್ಟು ಈ ಕಂಪ್ಲೇಂಟ್ಸ್ ನ ಫೈಲ್ ಮಾಡಿ ಅದೇನಿದೆ ನಾವು ಪರಿಹಾರ ವಿತ್ ಅಮೌಂಟ್ ಏನ್ ಪರಿಹಾರನು ಕೂಡ ನಾವು ಅದು ತಗೊಂಬಹುದು
1: ಅಲ್ವಾ. ಈ ಕಾನೂನಿನ ತೊಡಕಿಗಾಗಿ ನಾನು ಇಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕಾಯಿತು ಅದಕ್ಕೆ ಪರಿಹಾರ ಕೊಡಿ ಅಂತ ಗ್ರಾಹಕರು ಕೇಳ್ತಾರೆ. ಗ್ರಾಹಕರ ನ್ಯಾಯಾಲಯಗಳಲ್ಲಿ ತಮ್ಮ ದಾವೆಯನ್ನು ಹೂಡಿ ನ್ಯಾಯವನ್ನು ಪಡಿಬಹುದು. ಈ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವಪ್ರಸಾದ್ ಗುನಾಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗಷ್ಟೇ ನಗಬೇಕು ಮಧ್ಯಮ ವರ್ಗವೇ ನಗಬೇಕು ಅನ್ನೋ ಹಾಡನ್ನು ಕೇಳಿದ್ರಲ್ಲ, ಅದು ಸುಂದರ ಸ್ವಪ್ನಗಳು ಚಿತ್ರದ ಹಾಡಾಗಿತ್ತು. ಎಸ್ ಪಿ ಶೈಲಜ್ ಅವರು ಹಾಡಿದ ಗೀತೆ ಇದು. ಆರ್ ಎನ್ ಜಿಗೋಪಾಲ್ ಅವರು ಬರೆದ ಹಾಡಿಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿತ್ತು. ಹೃದಯ ಪಲ್ಲವಿ ಚಿತ್ರದ ಹಾಡನ್ನು ಕೇಳೋಣ ಈಗ. ಈ ಗೀತೆಯನ್ನು ಬರೆದವರು ಆರ್ ಎನ್ ಜಿಗೋಪಾಲ್, ಸಂಗೀತ ನೀಡಿದ್ದು ಎಂ ರಂಗರಾವ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಈ ಹಾಡನ್ನು ಹಾಡಿದ್ದಾರೆ ವಾಣಿಜಯರಾಮ್.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿದ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ನವೀಕರಿಸಬಹುದಾದ ಇಂಧನ ಕ್ಷೇತ್ರಕ್ಕೆ ಭಾರಿ ಉತ್ತೇಜನ ನೀಡುವ ನಿಟ್ಟನಲ್ಲಿ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಬಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ಉತ್ತರ ಪ್ರದೇಶದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇದರ ಸಂಪೂರ್ಣ ಕಾಮಗಾರಿ ಮುಗಿದ ನಂತರ ವಾರ್ಷಿಕ ಆದಾಯ 7 ಕೋಟಿಗಿಂತಲೂ ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಭಾರತ ಮತ್ತು ಅಮೆರಿಕ ನಡುವಿನ ಪ್ರಸ್ತಾಪಿತ ಮಧ್ಯಂತರ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಹಂತಕ್ಕೆ ಅಂತಿಮ ರೂಪ ನೀಡಲು ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಕಚೇರಿಯ ಹಿರಿಯ ಅಧಿಕಾರಿಗಳ ನಿಯೋಗವು ಇದೇ 23-24ರಂದು ನವದೆಹಲಿಗೆ ಭೇಟಿ ನೀಡಲಿದೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳ ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾದ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ 100%ರಷ್ಟು ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಪೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17-21ರವರೆಗೆ ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರೀ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಶ್ರೀಲಂಕಾದ ದಂಬುಲೋದಲ್ಲಿ ನಡೆಯುತ್ತಿರುವ ತ್ರಿಕೋನ ಸರಣಿಯ 4ನೇ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ ಎ ತಂಡ ಶ್ರೀಲಂಕಾಗೆ 260

46 ರನ್ಗಳ ಗುರಿ ನೀಡಿದೆ. ಇತ್ತೀಚಿನ ವರದಿಯಂತೆ ಶ್ರೀಲಂಕಾ 48.4 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 256 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂತ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:04:55. ಇನ್ನು ಮುಂದೆ ಸೇಫ್ ಡ್ರೈವ್ ಗಾನ ಭಜನ. ಇವತ್ತಿನ ಗಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಸಾಗ್ತಾ ಇದೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಗಾನಭಜನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಇಂಪಾದ ಹಾಡುಗಳಿವೆ. ಜೊತೆಗೆ ಇವತ್ತು ನಾವು ಗಾನಭಜನ ಕಾರ್ಯಕ್ರಮದಲ್ಲಿ ಮಾತನಾಡಲು ಹೊರಟಿರುವ ವಿಷಯ ಏನು ಅಂದರೆ ವಾಹನಗಳ ಮೇಲಿನ ನಂಬರ್ ಪ್ಲೇಟ್ಗಳ ಬಗ್ಗೆ. ಹೌದು, ಕಾರು, ಬೈಕು, ಸ್ಕೂಟಿ, ಯಾವುದೇ ವಾಹನ ಆಗಿರಲಿ, ಅದಕ್ಕೊಂದು ನಂಬರ್ ಪ್ಲೇಟ್ ಇದೆಯಲ್ಲ, ಅದು ಕಡ್ಡಾಯ, ಕಾನೂನಿನ ನಿಯಮ ಕೂಡ ಹೌದು. ಆದರೆ ಎಲ್ಲರೂ ಎಲ್ಲ ವಿನ್ಯಾಸದ ಎಲ್ಲ ಬಣ್ಣದ ನಂಬರ್ ಪ್ಲೇಟ್ಗಳನ್ನು ಬಳಸುವುದಕ್ಕೆ ಸಾಧ್ಯವಿಲ್ಲ. ಖಾಸಗಿ ವಾಹನ, ಟ್ಯಾಕ್ಸಿ, ಸರ್ಕಾರಿ ವಾಹನ, ಎಲೆಕ್ಟ್ರಿಕ್ ವಾಹನ, ಹೀಗೆ ನಾನಾ ವಿಧದ ವಾಹನಗಳಿಗೆ ಪ್ರತ್ಯೇಕವಾದಂತಹ ನಂಬರ್ ಪ್ಲೇಟ್ ಇರುತ್ತೆ. ಈ ನಂಬರ್ ಪ್ಲೇಟ್ ಯಾಕೆ ಮುಖ್ಯ, ಯಾವ ರೀತಿಯಾದಂತಹ ನಂಬರ್ ಪ್ಲೇಟ್ಗಳಿರುತ್ತೆ ಅನ್ನುವಂತಹ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ.

ಗಾನಭಜನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ವಾಹನಗಳ ಮೇಲಿನ ನಂಬರ್ ಪ್ಲೇಟ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹೌದು, ಮನುಷ್ಯರಿಗೆ ಆಧಾರ್ ಕಾರ್ಡ್ ಹೇಗೋ ಹಾಗೆ ಪ್ರತಿಯೊಂದು ವಾಹನಕ್ಕೂ ನಂಬರ್ ಪ್ಲೇಟ್ ಒಂದು ವಿಶಿಷ್ಟ ಗುರುತು ಅಂತಲೇ ಹೇಳಬಹುದು. ದೇಶದಲ್ಲಿರುವ ಕೋಟ್ಯಾಂತರ ವಾಹನಗಳಲ್ಲಿ ನಮ್ಮ ವಾಹನವನ್ನು ಪ್ರತ್ಯೇಕವಾಗಿ ಗುರುತಿಸುವುದಕ್ಕೆ ಇದು ನೆರವನ್ನು ಕೂಡ ನೀಡುತ್ತೆ. ಅಪಘಾತ ಇರ್ಬೋದು, ಹಿಟ್ ಆ್ಯಂಡ್ ರನ್ ಪ್ರಕರಣ ಇರ್ಬೋದು, ಅಥವಾ ಸಂಚಾರ ನಿಯಮ ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ಪೊಲೀಸರು ಮತ್ತು CCTV ಕ್ಯಾಮರಾಗಳು ನಂಬರ್ ಪ್ಲೇಟ್ ಆಧಾರದ ಮೇಲೆ ವಾಹನ ಮತ್ತು ಅದರ ಮಾಲೀಕರನ್ನು ಪತ್ತೆ ಹಚ್ಚುತ್ತಾರೆ. ಇನ್ನು ವಾಹನ ಕಳ್ಳತನವಾದರೆ ಪೊಲೀಸರು ದೇಶಾದ್ಯಂತ ಆ ನಂಬರ್ ಪ್ಲೇಟನ್ನು ಬಳಸಿ ವಾಹನವನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ನೆರವಾಗುತ್ತೆ. ಇನ್ನು ಈ ವಾಹನ ಯಾರ ಹೆಸರಲ್ಲಿದೆ, ಅದಕ್ಕೆ ರೋಡ್ ಟ್ಯಾಕ್ಸನ್ನು ಕಟ್ಟಲಾಗಿದೆಯಾ ಅಥವಾ ವಿಮೆ ಚಾಲ್ತಿಯಲ್ಲಿದೆ ಅನ್ನೋದನ್ನು RTO ಅಧಿಕಾರಿಗಳು ಈ ಸಂಖ್ಯೆಯ ಮೂಲಕವೇ ಪರಿಶೀಲಿಸ್ತಾರೆ. ಹೀಗಾಗಿ ಪ್ರತಿಯೊಂದು ವಾಹನಗಳಲ್ಲೂ ನಂಬರ್ ಪ್ಲೇಟ್ ಅತ್ಯಗತ್ಯ ಅಂತಲೇ ಹೇಳ್ಬೋದು.

ಸಾಧು ಕೋಕಿಲ್ ಅವರ ಕಂಠಸ್ಥೀರಿಯಲ್ಲಿ ಎದೆಗಾರಿಕೆ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಡಿ ಸುಮನ ಕಿತ್ತೂರು ಅವರು ಬರೆದ ಹಾಡಿಗೆ ಸಾಧು ಕೋಕಿಲ ಅವರ ಸಂಗೀತವಿದೆ.

ನಂಬರ್ ಪ್ಲೇಟ್ ಅಂತ ಅಂದ ತಕ್ಷಣ ನಮಗೆ ಅವುಗಳಲ್ಲಿರುವ ಬಣ್ಣಗಳು ನೆನಪಿಗೆ ಬರ್ತವೆ. ಸಾಮಾನ್ಯವಾಗಿ ಹೆಚ್ಚು ಬಳಕೆ

ಆಗಿಲ್ಲ. ಇದಕ್ಕೆ 15 ವರ್ಷಗಳ ಅವಧಿಗೆ ಒಮ್ಮೆ ರಸ್ತೆ ಸುಂಕವನ್ನು ಕಟ್ಟಲೇಬೇಕಾಗುತ್ತೆ. ಇನ್ನೊಂದು ಹಳದಿ ನಂಬರ್ ಪ್ಲೇಟ್, ಹಳದಿ ಬಣ್ಣದ ಪ್ಲೇಟ್ ಮೇಲೆ ಕಪ್ಪು ಬಣ್ಣದಲ್ಲಿ ಸಂಖ್ಯೆನ ನಮೂದಿಸಲಾಗಿರುತ್ತೆ. ಯಾಕಂದರೆ ಹಳದಿ ಬಣ್ಣದ ಪ್ಲೇಟ್ಗಳು ರಸ್ತೆಯಲ್ಲಿ ದೂರದಿಂದಲೇ ಸುಲಭವಾಗಿ ಕಣ್ಣಿಗೆ ಕಂಡುಬರ್ತವೆ. ಇವುಗಳು ವಾಣಿಜ್ಯ ಬಳಕೆಗೆ ಬಳಸುವಂಥ ವಾಹನಗಳು, ಟ್ಯಾಕ್ಸಿ ಇರ್ಬೋದು, ಆ್ಯಪ್ ಆಧಾರಿತ ಕ್ಯಾಬ್ ಇರ್ಬೋದು, ಬಸ್ ಇರ್ಬೋದು, ಟ್ರಕ್ಗಳು, ಶಾಲಾ ವಾಹನ, ಆಟೋ ರಿಕ್ಷಾ ಸೇರಿದಂತೆ ಉದ್ಯಮಕ್ಕೆ ಬಳಸುವ ವಾಹನಗಳಲ್ಲಿ ಹಳದಿ ನಂಬರ್ ಪ್ಲೇಟನ್ನು ಬಳಸಲಾಗುತ್ತೆ. ಇನ್ನು ಕಪ್ಪು ಬಣ್ಣದ ನಂಬರ್ ಪ್ಲೇಟ್ ಕೂಡ ಇದೆ, ಹಸಿರು ಬಣ್ಣದ ನಂಬರ್ ಪ್ಲೇಟ್ ಇದೆ, ನೀಲಿ, ಕೆಂಪು, ವಿಶೇಷವಾದಂತಹ ನಂಬರ್ ಪ್ಲೇಟ್ಗಳಿವೆ. ಅವುಗಳ ಕುರಿತಂತೆ ಮಾತಾಡೋಣ ಈ ಗೀತೆಯ ನಂತರ.

ನಿರ್ದೇಶನದಲ್ಲಿ ಗೋವಿಂದಾಯ ನಮಃ ಚಿತ್ರದ ಹಾಡು ಪ್ರಸಾರ ಆಯಿತು. ಚೇತನ್ ಮತ್ತು ಇಂದು ನಾಗರಾಜ್ ಅವರು ಹಾಡಿರುವ ಗೀತೆ, ಪವನ್ ಒಡೆಯರ್ ಅವರ ರಚನೆ ಈ ಹಾಡಿಗಿತ್ತು. ಕಪ್ಪು ಬಣ್ಣದ ನಂಬರ್ ಪ್ಲೇಟನ್ನು ನಾವೆಲ್ಲ ನೋಡಿರ್ತೀವಿ. ಕಪ್ಪು ಬಣ್ಣದ ಪ್ಲೇಟ್ ಮೇಲೆ ಹಳದಿ ಬಣ್ಣದ ನಂಬರ್ಗಳನ್ನು ಹೊಂದಿರುವಂತಹ ನೋಂದಣಿ ಫಲಕ ಇದು. ಇವುಗಳು ಬಾಡಿಗೆಗೆ ಪಡೆದ ಕಾರು ಬೈಕುಗಳಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ ಜೂಮ್ ಕಾರ್ನಂತಹ ಸೆಲ್ಫ್ ಡ್ರೈವ್ ವಾಹನಗಳು. ಈ ವಾಹನಗಳು ವಾಣಿಜ್ಯಿಕವಾಗಿ ನೋಂದಾಯಿಸಲ್ಪಟ್ಟಿದ್ರೂ ಕೂಡ ಗ್ರಾಹಕರು ವಾಹನವನ್ನು ವೈಯಕ್ತಿಕ ಚಾಲನೆ ಮಾಡೋದ್ರಿಂದ ಸಾಮಾನ್ಯ ಟ್ಯಾಕ್ಸ್ಗಿಂತ ಇವುಗಳು ಭಿನ್ನವಾಗಿರ್ತವೆ. ಇದರ ಪ್ರಯೋಜನ ಏನಂದರೆ, ವ್ಯಕ್ತಿಯೊಬ್ಬ ಬಾಡಿಗೆಗೆ ಕಾರನ್ನು ಪಡೆದರೂ ಕೂಡ ಆತನಿಗೆ ವಾಣಿಜ್ಯ ಪರವಾನಗಿ ಪಡೆಯುವ ಅಗತ್ಯ ಇರೋದಿಲ್ಲ. ಸಾಮಾನ್ಯವಾಗಿ ಕಾರು ಬಾಡಿಗೆ ಕಂಪನಿ ಮತ್ತು ಚಂದಾದಾರಿಕೆ ಆಧಾರಿತ ವಾಹನ ಪೂರೈಕೆದಾರರು ಇದನ್ನು ಜಾಸ್ತಿ ಬಳಸ್ತಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಟ್ರೆಂಡ್ ಆಗ್ತಾ ಇರುವಂಥದ್ದು ಹಸಿರು ಬಣ್ಣದ ನಂಬರ್ ಪ್ಲೇಟ್ಗಳು. ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳಿಗೆ, ಇವಿ ಅಂತ ನಾವೇನು ಕರಿತೀವಲ್ಲ, ಆ ವಾಹನಗಳಿಗೆ ಹಸಿರು ಬಣ್ಣದ ನಂಬರ್ ಪ್ಲೇಟ್ಗಳನ್ನು ನೀಡಲಾಗುತ್ತೆ. ಹಸಿರು ಬಣ್ಣದ ಮೇಲೆ ಬಿಳಿ ಅಕ್ಷರಗಳಿರುವ ಖಾಸಗಿ ಇವಿ ವಾಹನ ಇದು. ಹಸಿರು ಪ್ಲೇಟ್ ಮೇಲೆ ಹಳದಿ ಅಕ್ಷರಗಳಿದ್ರೆ ಅದು ವಾಣಿಜ್ಯ ಬಳಕೆಯ ಇವಿ ವಾಹನ. ಇನ್ನೊಂದು ವಿಧದ ನಂಬರ್ ಪ್ಲೇಟು ಅಂದರೆ ಅದು ನೀಲಿ, ಕೆಂಪು ಮತ್ತು ವಿಶೇಷ ಪ್ಲೇಟ್ಗಳು. ನೀಲಿ ಪ್ಲೇಟ್ಗಳನ್ನು ವಿದೇಶಿ ರಾಯಭಾರಿ ಕಚೇರಿಗಳ ಅಥವಾ ವಿಶ್ವಸಂಸ್ಥೆಯ ಅಧಿಕಾರಿಗಳಿಗೆ, ಅಧಿಕಾರಿಗಳ ವಾಹನಗಳಿಗೆ ಇದನ್ನು ನೀಡಲಾಗುತ್ತೆ. ಇದರ ಮೇಲೆ ಬಿಳಿ ಅಕ್ಷರಗಳಿರ್ತವೆ. ಕೆಂಪು ಪ್ಲೇಟ್ ಇದು ಹೊಸ ವಾಹನ ಖರೀದಿಸಿದಾಗ ಕಾಯಂ ನಂಬರ್ ಸಿಗುವವರೆಗೆ 30 ದಿನಗಳ ಅವಧಿಗೆ ನೀಡಲಾಗುವಂತಹ ತಾತ್ಕಾಲಿಕ ನೋಂದಣಿ ಫಲಕ. ಇನ್ನು ಮೇಲ್ಮುಖ ಬಾಣದ ಚಿಹ್ನೆ ಇರುವಂತಹ ನಂಬರ್ ಪ್ಲೇಟ್ಗಳು ಭಾರತೀಯ ಸಶಸ್ತ್ರ ಪಡೆಗಳ ವಾಹನಗಳಿಗೆ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಈ ವಿಶಿಷ್ಟ ಪ್ಲೇಟನ್ನು ನೀಡಲಾಗುತ್ತೆ.

0: ಮುಂಜಾನೆ ಚಿತ್ರದ ಹಾಡನ್ನು ಪ್ರಸಾರ ಮಾಡಿದ್ವಿ. ಈಶಾನ್ ದೇವ್ ಅವರು ಹಾಡಿರುವ ಗೀತೆ, ಬರೆದು ಸಂಗೀತ ನೀಡಿದವರು ಎಸ್ ನಾರಾಯಣ್.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
0: ಹೌದು, ಕೇಳ್ತಾ ಇದ್ದೀರಾ 102.9 FM. 6:30 ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ವಾಹನಗಳ ಮೇಲಿನ ನಂಬರ್ ಪ್ಲೇಟ್ಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ವಿಶೇಷ ನಂಬರ್ ಪ್ಲೇಟ್ಗಳು ಇರ್ತವೆ ಅಂತ ಈಗಾಗಲೇ ಹೇಳಿದೆ. ಮೇಲ್ಮುಖ ಬಾಣದ ಗುರುತನ್ನು ಹೊಂದಿರುವಂತಹ ನಂಬರ್ ಪ್ಲೇಟ್, ಇದು ಮಿಲಿಟರಿ ಅಥವಾ ರಕ್ಷಣಾ ಇಲಾಖೆಯ ವಾಹನಗಳಿಗೆ ನೀಡುವಂತಹ ನಂಬರ್ ಪ್ಲೇಟ್ ಆಗಿರುತ್ತೆ. ಇದರಲ್ಲಿ ಮೊದಲಿಗೆ ಮೇಲ್ಮುಖದ ಬಾಣದ ಗುರುತು ಇದ್ದು, ನಂತರ ವಾಹನ ಖರೀದಿಸಿದ ವರ್ಷದ ಕೊನೆ ಎರಡು ಅಂಕಿಗಳಿರ್ತವೆ. ಇನ್ನು ರಾಷ್ಟ್ರ ಲಾಂಛನ ಇರುವಂತಹ ನಂಬರ್ ಪ್ಲೇಟ್ಗಳನ್ನು ಭಾರತದ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಹಾಗೂ ವಿವಿಧ ರಾಜ್ಯಗಳ ರಾಜ್ಯಪಾಲರ ಅಧಿಕೃತ ವಾಹನಗಳ ಮೇಲೆ ನಂಬರ್ ಬದಲಾಗಿ ಕೆಂಪು ಹಿನ್ನೆಲೆಯಲ್ಲಿ ಚಿನ್ನದ ಬಣ್ಣದ ಅಶೋಕ ಚಕ್ರ ಅಥವಾ ರಾಷ್ಟ್ರ ಲಾಂಛನ ಇರುತ್ತೆ.

ಸೋನು ನಿಗಮ್ ಅವರು ಯಶಿ ಅವರೊಂದಿಗೆ ಹಾಡಿದ ಅಂಬಾರ ಚಿತ್ರದ ಹಾಡು ಪ್ರಸಾರ ಆಯಿತು. ಗೀತೆಗೆ ಜಿ ಅಭಿಮಾನ್ ರಾಯ್ ಅವರ ಸಂಗೀತವಿತ್ತು. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಇವುಗಳನ್ನು ಅಲ್ಯೂಮಿನಿಯಂನಿಂದ ತಯಾರಿಸಲಾಗ್ತಾ ಇದ್ದು ಇವುಗಳ ಮೇಲೆ ಕ್ರೋಮಿಯಂ ಆಧಾರಿತ ಹೋಲೋಗ್ರಾಮ್ ಮತ್ತು ಲೇಸರ್ನಿಂದ ಕೆತ್ತಲಾದ ವಿಶಿಷ್ಟ ಗುರುತಿನ ಸಂಖ್ಯೆ ಇರುತ್ತೆ. ಇದನ್ನು ನಕಲು ಮಾಡೋದಕ್ಕೆ ಅಥವಾ ಸುಲಭವಾಗಿ ಕದಿಯೋದಕ್ಕೆ ಸಾಧ್ಯ ಇಲ್ಲ. ಇದು ವಾಹನಗಳ ಸುರಕ್ಷತೆಯನ್ನು ಜಾಸ್ತಿ ಮಾಡುತ್ತೆ. ಹಾಗೆಯೇ ಕಾನೂನಿನ ಪ್ರಕಾರ ನಂಬರ್ ಪ್ಲೇಟ್ಗಳ ಮೇಲೆ ಯಾವುದೇ ರೀತಿಯ ಅಲಂಕಾರಿಕ ಫಾಂಟ್ಗಳು, ಹೆಸರುಗಳು, ಸಂಘಟನೆಗಳ ಲಾಂಛನಗಳನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ.

ಸಮಯ 6:40 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ, ನಂತರ ನಿಮ್ಮ ಮೆಚ್ಚಿನ ಗಾನಭಜನ ಕಾರ್ಯಕ್ರಮ ಮುಂದುವರಿಯುವುದು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಇಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಸನ್ನದ್ಧರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ಜೂನ್ 14 ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100% ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50% ಅಧಿಕವಾಗಿದೆ. ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ಅವಧಿಯಲ್ಲಿ ಒಟ್ಟು 17% ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%, ವಿಜಯನಗರ ಜಿಲ್ಲೆಯಲ್ಲಿ 78% ಮಳೆ ಕೊರತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತ ಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು

0: ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ಧ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ಧ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು July 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶಶಿಧರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆ್ಯಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: ವೈಬ್ರೆಕ್ ಎಂಬ ಆಪ್ ಅನ್ನು ಡೌನ್ಲೋಡ್

0: ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು June 22, 2026 ಒಂದು ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ June 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ June 6:45-8 ಆರ್ ಎನ್ ಶೆಟ್ಟಿ ಕ್ರೀಡಾಂಗಣ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
1: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21 ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ DR.KN. ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ, ಸಿಬ್ಬಂದಿ, ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 6:50 ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಶಂಕರ್ ಮಹದೇವನ್, ರಾಜೇಶ್ ಕೃಷ್ಣನ್, ಹೇಮಂತ್ ಮತ್ತು ಸಂಗಡಿಗರು ಹಾಡಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಒಂದು ಹಾಡನ್ನು, ಕೇಶವ ಆದಿತ್ಯ ಅವರ ರಚನೆಗೆ ಯಶೋವರ್ಧನ್ ಅವರ ಸಂಗೀತವಿದೆ.

ಎಲ್ಲರು ನೆನೆದು ಬಣ್ಣ ಸೇಡು, ಮೋಸ ವಂಚನೆ ನಾಡ ದ್ರೋಹಿ ಚಾಡು, ಹಿಡಿದು ಬಡಿದರು ನೆನೆದು ಬಣ್ಣ ಸೇಡು.

0: ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾಟಕ ರಂಗದ ಹಿರಿಯರು ಸುಬ್ಬರಾಯರು. ಸಂಗೀತ ನಾಟಕ ಅಂದರೆ ಇವರದೇ ಹೆಸರು. ಧೀರೋದ್ದಾತ ಪಾತ್ರ, ವೀರ, ಅರ್ಜುನ, ಕಾಳಿದಾಸ ಪಾತ್ರಗಳನ್ನು ಮಾಡಿ ಪ್ರಸಿದ್ದರಾಗಿದ್ದರು ಸುಬ್ಬರಾಯರು. ಲಲಿತ ಕಲೆಗಳಲ್ಲಿ ಕೂಡ ಇವರ ಕೊಡುಗೆ ಅಪಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ನಾಟಕ ರಂಗದ ಸುಬ್ಬರಾಯರ ಧ್ವನಿ.
3: ಮೊದಲು ನಮ್ಮ ಕಾಲದಲ್ಲಿ ಮೈಕ್ ಮರ್ತಿದ್ದಿಲ್ಲ. 150 ಸ್ಟೇಜ್ನಲ್ಲಿ ನಾವು ಮಾತನಾಡಿದ್ದು ಎಲ್ಲ 4ನೇ ಕ್ಲಾಸ್ನವರೆಗೂ ಕೇಳಬೇಕು. ಹಾಗೆ ನಾವು ಹಾಡ್ತಾ ಇದ್ವಿ, ಹಾಗೆ ಮಾತಾಡ್ತೀವಿ, ಹೆಚ್ಚಿಡ್ತೀವಿ. ಈಗ ನಮ್ಮ ಶ್ರುತಿಲಿ ಹಾಡೋರು ಭಾಳ ಕಡಿಮೆ. ಒಂದು ಭಾರತ ಓದಬೇಕಾಗಲಿ, ಇನ್ನೇನಾದ್ರು ಒಂದು ಪುರಾಣ ಹೇಳಬೇಕಾಗಲಿ, ರಾಗ ರೂಪದಲ್ಲಿ ಹೇಳಿದರೆ ಒಂದು ಸ್ಟ್ಯಾಗ್ ಆಗಿರುತ್ತೆ, ಅದನ್ನು ಅರ್ಥವತ್ತಾಗಿ ಹೇಳಿದರೆ ಭಾಳ ಚೆನ್ನಾಗಿರುತ್ತೆ. ಆದರೆ ಅದರದ್ದು ಒಂದು ಸಂಪ್ರದಾಯ, ನಮ್ಮದೇ ಒಂದು ಸಂಪ್ರದಾಯ. ಒಂದು ರಾಗದಲ್ಲಿ ವಿಸ್ತಾರವಾಗಿ ಅವರು ಒಂದು ಹಂತ ಮೇಲೆ ಹಂತ ಬರ್ತಾರೆ. ನಮ್ಮದು ರಾಗದ ಎಸೆನ್ಸ್ ಏನಿದ್ರೂ ತೆಗೆದು ಒಂದೇ ಸರ್ತಿ ತೋರಿಸ್ಬೇಕು. ನಮ್ಮ ಕಂದದಲ್ಲಿ ನಮ್ಮ ಕಂದ ಅಷ್ಟೊತ್ತು ಆಡೋದು ಸಾಕೋಗಯ್ಯ ಅಂತಾರೆ. ಈಗಿನ ಕಾಲ ಸ್ಥಿತಿಯಿಂದ ತುರ್ತು ಪರಿಸ್ಥಿತಿ ಮತ್ತು ಜನಗಳ ಮೆಂಟಾಲಿಟಿನೇ ಬದಲಾಯಿಸಿ ಹೋಗಿದೆ. ಈಗ ಕೆಲವರೆಲ್ಲ ಸಾಮಾಜಿಕ ನಾಟಕ ನೋಡಬೇಕು ಅಂತಂದರೆ ಹಿಂದಿನ ಹಳೆಯ ನಾಟಕ ನೋಡಬೇಕು ಅಂತಂದರೆ ಬಹಳ ಜನ ಅಪರೂಪ ಇದು ಅಭಿಮಾನಿಗಳಿದ್ದಾರೆ, ಇಲ್ಲ ಅಂತ ಅಲ್ಲ. ನಾನು ಯಾವುದೋ ಚಲಿತದ್ದು ಅಥವಾ ಗುಬ್ಬಿ ಕಂಪ್ನಿ ನಾಡ್ದು, ಅದರಲ್ಲಿ ವಿನಾಯಕ್ ರಾವ್ ಪಾತ್ರ ಮಾಡಿದ್ದೀನಿ. ನನಗೆ ಅರ್ಜುನ ಪಾತ್ರ ನನ್ನ ಮನಸ್ಸಿಗೆ ಬಹಳ ಹಿಡಿದಿದೆ. ಆಂಜನೇಯನ ಪಾತ್ರ, ಹಿಂದೆ ನಾನು ಸ್ತ್ರೀ ಪಾತ್ರ ಮಾಡ್ತಿದ್ದಾಗೆ ಕಯಾದು ಪಾತ್ರ ನನಗೆ ಬಹಳ ಮೆಚ್ಚುಗೆಯಾಗಿತ್ತು. ಆದರೆ ಇದು ಮುಂದೆ ನಶೋಗುತ್ತೆ ಅಂತ ನಾನು ಏನು ಹೇಳಿಕ್ಕೆ ಸಾಧ್ಯವಿಲ್ಲ. ಮುಂದೆ ಹಿಂದಿನವರು ನಮ್ಮ ಹಿಂದಿನವರೆಲ್ಲ ನಮ್ಮ ಕಾಲಕ್ಕೆ ಇದಾಗೋಯ್ತಪ್ಪ, ಮುಂದೆ ಯಾರು ಹೋಗ್ತಾರೋ ಏನೋ ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಈಗ ನಾವು ಹಾಗೆ ಯೋಚನೆ ಬಂದರೂ ಆ ಹಿಂದಿನವ್ರ ನೆನಪಿನಿಂದ ಹಿಂದಿನವ್ರ ಪರಂಪರೆಯಾಗಿ ನಾವೇ ಹಾಗೆ ಬಂದು ಹಾಗೆ ನಮ್ಮ ಪರಂಪರೆಯಾಗಿ ಮುಂದೆ ಯಾರು ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಇದು ಅಳಿಸೋಲ್ಲ ಅಂತ ನನಗೆ ನಂಬಿಕೆ ಇದೆ.

0: ಇವತ್ತಿನ ರತ್ನಭಂಡಾರದಲ್ಲಿ ನಾಟಕರಂಗದ ಸುಬ್ಬರಾಯರ ಧ್ವನಿಯನ್ನು ಆಲಿಸಿದಿರಿ. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.
1: ಸರ್ವೋದಯವಾಗಲಿ ಸರ್ವರಲಿ.
2: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
3: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ.
2: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷ ವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟೀಯ ಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 4 ದಿನಗಳಲ್ಲಿ 1,84,00,000 ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾಹಿತಿ ನೀಡಿದ್ದಾರೆ. ರಾಜಾ ಪರ್ಬ ಹಬ್ಬದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ನಾಗರಿಕರಿಗೆ ಶುಭ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿಯವರು ಈ ಹಬ್ಬವು ಸಮಾಜದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ಭಾವನೆಯನ್ನು ಮತ್ತಷ್ಟು ಆಳಗೊಳಿಸುತ್ತದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮತ್ತು ಜಾರ್ಖಂಡ್ ರಾಜ್ಯಗಳಿಗೆ ಹೊಸ ರಾಷ್ಟೀಯ ಕೆಡೆಟ್ ಕೋರ್ ಎನ್ಸಿಸಿ ರಾಜ್ಯ ನಿರ್ದೇಶನಾಲಯಗಳ ಸ್ಥಾಪನೆಗೆ ರಕ್ಷಣಾ ಸಚಿವಾಲಯ ಅನುಮೋದನೆ ನೀಡಿದೆ. ಇದರೊಂದಿಗೆ ದೇಶದಲ್ಲಿರುವ ಒಟ್ಟು ಎನ್ಸಿಸಿ ರಾಜ್ಯ ನಿರ್ದೇಶನಾಲಯಗಳ ಸಂಖ್ಯೆ 19 ಏರಿಕೆಯಾಗಿದೆ. ಹೊಸ ನಿರ್ದೇಶನಾಲಯಗಳ ಸ್ಥಾಪನೆಯಿಂದಾಗಿ ಗಣರಾಜ್ಯೋತ್ಸವ ಪೆರೇಡ್ ಕ್ಯಾಂಪ್ ಮತ್ತು ಕೇಂದ್ರ ಆಯೋಜಿತ ಶಿಬಿರಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೆಡೆಟ್ಗಳು ಭಾಗವಹಿಸಲು ಸಾಧ್ಯವಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಏನಪೋಯ ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ನೆರವೇರಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ 12 ವರ್ಷಗಳ ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ಧಿ ಕ್ಷೇತ್ರದಲ್ಲಿ 4 ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
1: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
2: जन जन का रखे ध्यान, टीबी मुक्त भारत अभियान।
0: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAD 2 of 2026. Registrations open on May 20th, 2026. Visit afcad.edcil.co.in and take the first step toward the blue.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸ್ಟುಡಿಯೋ ಸಮಯ ಸರಿಯಾಗಿ 7:05:22. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಕಾನಬಜಾನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂಪಾದ ಹಾಡುಗಳ ಜೊತೆಗೆ ನಾವು ಸಾಕ್ತಾ ಇದ್ದೀವಿ ಇವತ್ತಿನ ಗಾನಬಜಾನ ಕಾರ್ಯಕ್ರಮದಲ್ಲಿ. ಜೊತೆಗೆ ಇವತ್ತಿನ ಗಾನಬಜಾನ ಕಾರ್ಯಕ್ರಮದಲ್ಲಿ ವಾಹನಗಳ ಮೇಲಿನ ನಂಬರ್ ಪ್ಲೇಟ್ಗಳ ಬಗ್ಗೆ ಕೂಡ ಮಾತಾಡ್ತಿದ್ದೀವಿ. ಫ್ಯಾನ್ಸಿ ನಂಬರ್ ಅಂದರೆ ಪ್ರತಿಯೊಬ್ಬರ ಮುಖದಲ್ಲೂ ಒಂದು ರೀತಿಯ ಖುಷಿ ಕಂಡುಬರುತ್ತೆ. ಫ್ಯಾನ್ಸಿ ನಂಬರ್ ಯಾರಿಗೆ ತಾನೇ ಬೇಡ ಹೇಳಿ, ಮೊಬೈಲ್, ಕಾರ್, ಬೈಕ್ಗಳಿಗೆ ಫ್ಯಾನ್ಸಿ ನಂಬರ್ ಇದ್ದರೆ ಚೆನ್ನಾಗಿರುತ್ತೆ. ಹೇಳೋದಕ್ಕೋ ಓದೋದಕ್ಕೋ ನೆನ್ಪಿಟ್ಕೊಳ್ಳೋದಕ್ಕೋ ಸುಲಭ, ಅದಕ್ಕೆ ಎಲ್ಲರೂ ಫ್ಯಾನ್ಸಿ ನಂಬರನ್ನು ಇಷ್ಟಪಡ್ತಾರೆ. ಆದರೆ ದುಬಾರಿ ಅಂತ ತಗೊಳ್ಳೋಕ್ಕೆ ಹಿಂಜರಿತಾರೆ. ಆದರೆ ಹರಾಜಿನಲ್ಲಿ ಫ್ಯಾನ್ಸಿ ನಂಬರನ್ನು ಸುಲಭವಾಗಿ ಪಡ್ಕೋಬೋದು. ನಿಮ್ಮ ವಾಹನಕ್ಕೆ ಇಷ್ಟವಾದ ಅಥವಾ ವಿಶೇಷ ಸಂಖ್ಯೆಗಳನ್ನು ಪಡೆಯೋದಕ್ಕೆ ಕರ್ನಾಟಕ ಸಾರಿಗೆ ಇಲಾಖೆ ಆನ್ಲೈನ್ ಹರಾಜು ಪ್ರಕ್ರಿಯೆಯನ್ನು ನಡೆಸುತ್ತೆ. ಇದಕ್ಕಾಗಿ ಪರಿವಾಹನ ವೆಬ್ಸೈಟ್ನಲ್ಲಿ ಫ್ಯಾನ್ಸಿ ನಂಬರ್ ಅಲೋಕೇಷನ್ ವಿಭಾಗಕ್ಕೆ ಹೋಗಿ ಮುಂಗಡ ಹಣವನ್ನು ಪಾವತಿಸಿ ಬಿಡ್ಡಿಂಗ್ನಲ್ಲಿ ಭಾಗವಹಿಸಬೇಕಾಗುತ್ತೆ. ಆ ಮೂಲಕ ನಮ್ಮಿಷ್ಟದ ಫ್ಯಾನ್ಸಿ ನಂಬರನ್ನು ನಮ್ಮದೇ ಆದ ವಾಹನಕ್ಕೆ ಅಳವಡಿಸಬಹುದು.

ತ್ರಿವಿಕ್ರಮ ಚಿತ್ರದ ಹಾಡು ಪ್ರಸಾರ ಆಯಿತು. ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಈ ಹಾಡು ಮೂಡಿಬಂತು. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದರು. ಭಾರತದಲ್ಲಿ ವಾಹನಗಳ ನಂಬರ್ ಪ್ಲೇಟ್ ಕೇವಲ ನೋಂದಣಿ ಸಂಖ್ಯೆ ಮಾತ್ರ ಅಲ್ಲ, ಬದಲಾಗಿ ವಾಹನದ ಬಳಕೆ ಜೊತೆಗೆ ಮಾಲೀಕತ್ವದ ಸ್ವರೂಪವನ್ನು ಕೂಡ ತಿಳಿಸಿಕೊಡ್ತವೆ. ಇನ್ನು ನಂಬರ್ ಪ್ಲೇಟ್ಗಳಲ್ಲಿರುವಂಥ ಅಕ್ಷರಗಳ ಅರ್ಥವನ್ನು ನೋಡೋದಾದರೆ, ಸಾಮಾನ್ಯವಾಗಿ ಒಂದು ನಂಬರ್ ಪ್ಲೇಟ್ ಉದಾಹರಣೆಗೆ KA01MJ1234 ಇರುತ್ತೆ ಅಂದ್ಕೊಳ್ಳೋಣ. KA ಅಂದರೆ ಅದು ರಾಜ್ಯದ ಸಂಕೇತ, ಕರ್ನಾಟಕಕ್ಕೆ ಆದರೆ KA ಇರುತ್ತೆ. ಹಾಗೆ ಅಂಡಮಾನ್ ನಿಕೋಬಾರ್ ಆದರೆ AN ಇರ್ಬೋದು, ಆಂಧ್ರ ಪ್ರದೇಶ ಆದರೆ AP ಇರ್ಬೋದು, ಅರುಣಾಚಲ ಪ್ರದೇಶ ಆದರೆ AR ಇರುತ್ತೆ, ಅಸ್ಸಾಂ ಇದ್ದರೆ AS, ಬಿಹಾರ್ BR, ಚಂಡೀಗಢ ಇದ್ದರೆ CH ಇರುತ್ತೆ, ಇನ್ನು ದೆಲ್ಲಿ ಇದ್ದರೆ DL ಇರುತ್ತೆ, ಗೋವಾ ಇದ್ದರೆ GA ಇರುತ್ತೆ, ಗುಜರಾತ್ ಇದ್ದರೆ GJ ಇರುತ್ತೆ, ಹರಿಯಾಣ ಇದ್ದರೆ HR, ಕೇರಳ ಇದ್ದರೆ KL ಇರುತ್ತೆ, ಹಾಗೆ ರಾಜಸ್ಥಾನ ಇದ್ದರೆ RJ ಇರುತ್ತೆ, ಪಂಜಾಬ್ ಇದ್ದರೆ PN ಇರುತ್ತೆ, ಉತ್ತರ ಪ್ರದೇಶ ಇದ್ದರೆ UP ಅಂತ ಕಾಣಿಸುತ್ತೆ. ಇದು ರಾಜ್ಯದ ಸಂಕೇತ ಆಗಿರುತ್ತೆ. ಇನ್ನು ನಂತರ ಬರುವಂಥದ್ದು ಪ್ರಾದೇಶಿಕ ಸಾರಿಗೆ ಕಚೇರಿಯ ಕೋಡ್. ಉದಾಹರಣೆಗೆ 01 ಅಂತ ಇದ್ದರೆ ಅದು ಬೆಂಗಳೂರು ಸೆಂಟ್ರಲ್ ಅಂತ ಅರ್ಥ. ಹಾಗೆ MJ ಅಂತ ಇರುತ್ತೆ ಅಂದ್ಕೊಳ್ಳಿ, ಅದು ಚಾಲ್ತಿಯಲ್ಲಿರುವಂತಹ ಸರಣಿ ಕೋಡ್ ಆಗಿರುತ್ತೆ, ಅದು ಬದಲಾಗ್ತಾನೆ ಇರುತ್ತೆ. ಇನ್ನು 1234 ಅನ್ನುವಂಥದ್ದು ಕೂಡ ಆ ವಾಹನಕ್ಕೆ ನೀಡಲಾದ ವಿಶಿಷ್ಟ ನೋಂದಣಿ ಸಂಖ್ಯೆ.

ಕಟಾರಿವೀರ ಸುರಸುಂದರಾಂಗಿ ಚಿತ್ರದ ಹಾಡು ಪ್ರಸಾರ ಆಯಿತು. ಸೋನು ನಿಗಮ್ ಮತ್ತು ಸುನೀತಾ ಗೋಪರಾಜು ಅವರ ಧ್ವನಿಗಳಲ್ಲಿ ಕವಿರಾಜ್ ಅವರು ಬರೆದ ಈ ಹಾಡಿಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಹೊಸ ವಾಹನವನ್ನು ಶೋರೂಮ್ನಿಂದ ಖರೀದಿಸಿದಾಗ ಶಾಶ್ವತ ನೋಂದಣಿಗೆ 1 ತಿಂಗಳು ಬೇಕಾಗುತ್ತೆ. ಇದಕ್ಕೆ ಕೆಂಪು ಬಣ್ಣದ ನಂಬರ್ ಪ್ಲೇಟನ್ನು ನೀಡಲಾಗುತ್ತೆ. ವಾಹನ ಖರೀದಿಸಿದ 1 ತಿಂಗಳ ಒಳಗಾಗಿ ಪ್ರಾದೇಶಿಕ ಸಾರಿಗೆ ಕಚೇರಿ ಅಥವಾ RTO ಮೂಲಕ ಶಾಶ್ವತ ಸಂಖ್ಯೆಯನ್ನು ಪಡೆಯುವುದು ಕಡ್ಡಾಯ. ಇತ್ತೀಚಿನ ದಿನಗಳಲ್ಲಿ ಹೊಸ ವಾಹನಗಳ ನೋಂದಣಿ ಪ್ರಕ್ರಿಯೆಯನ್ನು ಬಹುತೇಕ ಶೋರೂಮ್ ಡೀಲರ್ಗಳೇ ಆನ್ಲೈನ್ ಮೂಲಕ ಪೂರ್ಣಗೊಳಿಸುತ್ತಾರೆ.

0: ಸೈಬರ್ ಯುಗದೊಳ್ ನವಯುವ ಮಧುರ ಪ್ರೇಮ ಕಾವ್ಯಂ ಚಿತ್ರದ ಹಾಡು ಇದಾಗಿತ್ತು. ಚಿಂತನ್ ವಿಕಾಸ್ ಮತ್ತು ಗುರುಪ್ರಿಯ ಅವರು ಬರೆದ ಹಾಡು, ಚಂದ್ರಶೇಖರ್ ಆಲೂರ್ ಮತ್ತು ಶಿವಶಿಷಿ ಅವರ ರಚನೆ, ವಸು ದೀಕ್ಷಿತ್ ಮತ್ತು ಅಭಿಲಾಷ್ ಲಕ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು. ಈಗ ಕೇಳೋಣ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸರಿಗೆ ಪಂಚೆಯೋ ಹೊದಕೆ ಹರಕು ಚಿಂದಿಯೋ ಮೈಗೆ ಪರಮಾನ್ನ ಭೋಜನವೋ ತಿರುಪೆ ಎಂಬಲಿಯೋ. ಸರಿಗೆ ಪಂಚೆಯೋ ಹೊದಕೆ ಹರಕು ಚಿಂದಿಯೋ ಮೈಗೆ ಪರಮಾನ್ನ ಭೋಜನವೋ ತಿರುಪೆ ಎಂಬಲಿಯೋ. ಪರಿಣಾಮದಲ್ಲಿ ಧನಿಕ ಬಡವರೀರ್ವರು ಮುಂದೆ ಕರಬು ಕೊರಗೇತ ಕೆಲೋ ಮಂಕುತಿಮ್ಮ. ಪರಿಣಾಮದಲ್ಲಿ ಧನಿಕ ಬಡವರಿರ್ವರು ಮುಂದೆ ಕರಬು ಕೊರಗೇತ ಕೆಲೋ ಮಂಕುತಿಮ್ಮ.

ಬಡವ ಶ್ರೀಮಂತ ಅಂದ ತಕ್ಷಣ ಇಬ್ಬರಿಗೂ ಅಂತರ ಅಜಗಜಾಂತರ ಅನ್ನುವ ಭಾವನೆ ನಮ್ಮಲ್ಲಿದೆ. ಆದರೆ ವಾಸ್ತವಿಕವಾಗಿ ಕರುಬು ಕೊರಗು ಅನ್ನುವ ಭಾವನೆಗಳು, ಅಂದರೆ ಅಸೂಯೆ ಪಡೋದು, ಕೊರಗೋದು, ದುಃಖ ಪಡೋದು, ಈ ವಿಚಾರಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ಬಡವನೂ ಒಂದೇ, ಶ್ರೀಮಂತನೂ ಒಂದೇ ಅಂತಾರೆ ಡಿ ವಿ ಜಿ ಅವರು. ಮಾನವನಲ್ಲಿ ಅಸೂಯೆ ಸಂಕಟಗಳು ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದದ್ದೇ. ಬಡವನಿಗೂ ಅಸೂಯೆ ಸಂಕಟ ಇರುತ್ತೆ, ಶ್ರೀಮಂತನಿಗೂ ಇರುತ್ತೆ. ಯಾಕೆ ಅಂತಂದರೆ ಇವು ಮಾನವನ ಸಿರಿತನ ಬಡತನಗಳನ್ನು ಅವಲಂಬಿಸಿರೋದಿಲ್ಲ, ಸಹಜವಾದ ಗುಣ ಸ್ವಭಾವಗಳನ್ನು ಅನುಸರಿಸಿರುತ್ತೆ. ಈ ವಿಚಾರದಲ್ಲಿ ಶ್ರೀಮಂತರು ಮತ್ತು ಬಡವರ ಜೀವನದ ವಿಧಾನವನ್ನು ಗಮನಿಸಿದ್ರೆ ಹೊರನೋಟಕ್ಕೆ ಅದು ಬೇರೆ ಅನಿಸಿದರೂ ಅದರ ಒಳಗಿನ ಅಂತರಂಗ ಒಂದೇ ಆಗಿದೆ. ಶ್ರೀಮಂತನಾದವನು ಜರತಾರಿ ಪಂಚೆ ಉಟ್ಟು ಮೃಷ್ಟಾನ್ನ ಭೋಜನ ಉಂಡು ಆನಂದದಿಂದ ಇರಬಹುದು, ಆದರೆ ಅವನಿಗೆ ದೈಹಿಕವಾಗಿ ಆರ್ಥಿಕವಾಗಿ ಸುಖಭೋಗಗಳಿದ್ದು ಹೊರಗಿನವರ ಕಣ್ಣು ಕುಕ್ಕುತ್ತಾ ಇರೋ ಹಾಗೆ ಅವನಿದ್ದರೂ ಕೂಡ ಅವನ ಮನಸ್ಸಿನಲ್ಲಿ ಬಡತನ, ಅಸೂಯೆ ಇವುಗಳು ತುಂಬಿರುತ್ತೆ. ಗುಣಗಳ ದೃಷ್ಟಿಯಿಂದ ನಗುನಗುತ್ತಾ ನೆಮ್ಮದಿಯಿಂದ ಇರತಕ್ಕಂಥ ತನ್ನ ಕೈ ಕೆಳಗಿನ ಆಳುಗಳನ್ನು ಕಂಡ್ರೆ ಅವನಿಗೆ ಅಸೂಯೆ. ಯಾಕೆ ಅಂತಂದರೆ ಅವರಿಗಿರೋ ಮನಃಶಾಂತಿ ನನಗಿಲ್ಲವಲ್ಲ ಅನ್ನುವ ಕೊರಗು ಅವನಲ್ಲಿ ತುಂಬಿರುತ್ತೆ. ಅದೇ ರೀತಿ ಬಡವ ತಾನು ಹರಕು ಬಟ್ಟೆ ತೊಟ್ಟರೂ ಯಾವುದೇ ರೀತಿ ಒಳಗೆ ಗಂಜಿ ಅಂಬುಲಿ ಕುಡ್ಕೊಂಡಿದ್ದರೂ ದೇವರು ಕೊಟ್ಟ ಭಾಗ್ಯದಲ್ಲಿ ಸುಖವಾಗಿದ್ದರೂ ನಾನು ಶ್ರೀಮಂತ ಇಬ್ಬರೂ ದೈವ ಸೃಷ್ಟಿನೇ, ಬ್ರಹ್ಮ ಸೃಷ್ಟಿನೇ, ಆದರೆ ನನಗೇಕೆ ಗುಡಿಸಲು, ಅವನಿಗೇಕೆ ಶ್ರೀಮಂತ ಮಹಲು, ನನಗೇಕೆ ತಿರುಪೆ ಅನ್ನ, ಅವನಿಗೇಕೆ ಪರಮಾನ್ನ ಭೋಜನ ಅಂತ ಕೊರಗುತ್ತಾನೆ, ಅಸೂಯೆ ಪಡ್ತಾನೆ. ಆತ್ಮದ ಗುಣ ನೆನೆದು ಮನುಷ್ಯ ಸುಖಿಸಬೇಕೇ ಹೊರತು ಹೀಗೆ ಅನ್ಯರ ಗುಣ ನೋಡಿ ಕರುಬಬಾರದು, ದುಃಖಿಸಬಾರದು ಅಂತ ಡಿ ವಿ ಜಿ ಹೇಳ್ತಾರೆ. ಯಾಕೆಂದರೆ ಸುಖ ಸಿಗಬೇಕಾದರೆ ಈ ಕರುಬುವುದು, ಈ ಕೊರಗುವುದನ್ನು ಬಿಡಬೇಕು, ಒಬ್ಬರು ಇನ್ನೊಬ್ಬರನ್ನು ಕಂಡು ಮಾಡುವಂಥ ಈ ಭಾವನೆಗಳನ್ನು. ಪಕ್ಕದ ಮನೆ ಪಾರ್ವತಮ್ಮ ಪಟ್ಟೆ ಉಟ್ಟರೆ ನಡುಮನೆ ನೀರಜ ನೇಣು ಹಾಕ್ಕೊಂಡ್ಲು ಅಂತ ನಮ್ಮಲ್ಲೊಂದು ಗಾದೆ. ಹಾಗೆ ಉಳಿದವರ ಭೋಗಭಾಗ್ಯಗಳನ್ನು ಕಂಡು ಅಸೂಯೆ ಪಡುವುದಾಗಲಿ, ಅದು ತನಗಿಲ್ಲ ಅಂತ ಹೇಳಿ ದುಃಖ ಪಡೋದಾಗಲಿ ಸಲ್ಲದ ವಿಚಾರ. ಯಾಕೆಂದರೆ ಶ್ರೀಮಂತನಿರಲಿ ಬಡವನಿರಲಿ, ಬಟ್ಟೆ ಇರೋದು ಮಾನರಕ್ಷಣೆಗೆ, ಊಟ ತಿಂಡಿ ಇರೋದು ಹೊಟ್ಟೆಪಾಡಿಗೆ, ಅಂದಮೇಲೆ ಎಲ್ಲರೂ ಸಮಾನರೇ ಅನ್ನೋದು ಡಿ ವಿ ಜಿ ಅವರ ಮಾತು.

0: ಕಿವುಡುತನ ತಪ್ಪೀತೆ ರನ್ನ ಕುಂಡಲದಿಂದ, ತೊವಲು ಜಬ್ಬಲು ಬೆಳೆದೆ ಮೃಷ್ಟಾನ್ನದಿಂದ. ಕಿವುಡತನ ತಪ್ಪೀತೆ ರನ್ನ ಕುಂಡಲದಿಂದ, ತೊವಲು ಜಬ್ಬಲು ಬೆಳೆದೆ ಮೃಷ್ಟಾನ್ನದಿಂದ. ಭುವಿಯ ಪರಿಣಾಮದಲ್ಲಿ ಸಿರಿಬಡತನಗಳೊಂದೇ ಜವರಾಯ ಸಮವರ್ತಿ ಮಂಕುತಿಮ್ಮ. ಭುವಿಯ ಪರಿಣಾಮದಲ್ಲಿ ಸಿರಿಬಡತನಗಳೊಂದೇ ಜವರಾಯ ಸಮವರ್ತಿ ಮಂಕುತಿಮ್ಮ.
1: ಕಿವುಡು

0: ಮಾನವ ಹುಟ್ಟುವಾಗ ಅಸಮಾನ, ಆದರೆ ಸಾವಿನಲ್ಲಿ ಸಮಾನ. ಆದ್ದರಿಂದ ಲೋಕದಲ್ಲಿ ಹುಟ್ಟಿದ ಬಳಿಕ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿ ಹೇಳುವುದನ್ನು ನಾವು ನೆನೆದರೆ ಅದರ ನಿಜವಾದ ಸತ್ಯ ಗೊತ್ತಾಗುತ್ತೆ. ಜವರಾಯ ಅಂದರೆ ಯಮ. ಬಡವ, ಶ್ರೀಮಂತ, ಹೆಣ್ಣು, ಗಂಡು, ಕಿರಿಯ, ಹಿರಿಯ, ಯಾರೇ ಇರಲಿ, ಎಲ್ಲರ ಪಾಲಿಗೆ ಅವನು ಸಮದರ್ಶಿ, ಸಮವರ್ತಿ, ಎಲ್ಲರ ಪ್ರಾಣಹಾರಕ, ಎಲ್ಲರನ್ನೂ ಅವರವರ ಪಾಪಪುಣ್ಯಾನುಸಾರ ಕರೆದೊಯ್ಯುತ್ತಾನೆ. ಇದನ್ನು ದೇಹದ ಸುಖದ ಶ್ರೀಮಂತಿಕೆಯಿಂದ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ನಮಗೆ ಇಂದು ದೇಹ ಸುಖವೇ ಪರಮ ಗಂತವ್ಯವಾಗಿದೆ, ಆತ್ಮಸುಖದ ಅರಿವೇ ಇಲ್ಲ. DVG ಹೇಳ್ತಾರೆ, ನಮ್ಮಲ್ಲಿ ಶ್ರೀಮಂತರು ವಜ್ರದ ಕಡುಕುಗಳನ್ನು, ಓಲೆಗಳನ್ನು ಕಿವಿಗೆ ಹಾಕುತ್ತಾರೆ, ಅದು ಚರ್ಮದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ, ಆರೋಗ್ಯ ಕಾಪಾಡುತ್ತೆ ಅಂತ ಒಂದು ನಂಬಿಕೆ. ಆದರೆ ಕಿವುಡು ಅನ್ನುವುದು ದೇಹದ ಒಳಗೆ ಇರುವ ಶ್ರವಣೇಂದ್ರಿಯಕ್ಕೆ ಸ್ಪಂದಿಸಿದ ಸಂಗತಿ. ಕಿವುಡು ಇಲ್ಲ ಅಂತ ಅನ್ನುವುದು ಒಳಗಿನ ಇಂದ್ರಿಯ ನೆಟ್ಟಿಗಿದ್ದಾಗ ಮಾತ್ರ. ಕಿವುಡುತನ ಬಂತು ಅಂದಾಗ ಅದಕ್ಕೆ ಹೊರಗೆ ಕಾಣುವ ಕಿವಿ ಕಾರಣವಲ್ಲ, ಒಳಗಿನ ಕಿವಿ. ಆದ್ದರಿಂದ ಕಿವಿ ಇದ್ದರೂ ಕೇಳಿಸುವುದಿಲ್ಲ ಅಂದಾಗ ಕಿವಿ ಒಳಗೆ ನೆಟ್ಟಿಗಿಲ್ಲ ಅಂತ ಅದರರ್ಥ. ಆ ಕಾರಣದಿಂದ ರತ್ನಕುಂಡಲದಿಂದ ಕಿವಿಯ ಆರೋಗ್ಯ ರಕ್ಷಣೆ ಆಗುತ್ತೆ ಅಂತ ಹೇಳುವುದಕ್ಕೆ ಬರೋದಿಲ್ಲ. ಹಾಗೆಯೇ ದೇಹವನ್ನು ಸುಪುಷ್ಟಿಯಾಗಿ ಕಾಪಾಡಿಕೊಂಡರೆ ಸಾವಿಲ್ಲ ಅನ್ನುವುದು ಒಂದು ಭ್ರಮೆ. ಯಾಕೆ ಅಂತಂದರೆ ಜೀವ ದೇಹದಲ್ಲಿದೆ, ದೇಹ ಚೆನ್ನಾಗಿದ್ದರೆ ಜೀವ ಕ್ಷೇಮ ಅನ್ನುವುದು ಮಾನವನ ಭ್ರಮೆ. ಷಡ್ರಸಾನ್ನ ಭೋಜನದಿಂದ ಯೌವನ ಉಳಿಸಿದೆ ಆಗಲ್ಲ. ಮುಪ್ಪು ಬಂದಾಗ ದೇಹ ಸುಕ್ಕಾಗದೆ ಇರುತ್ತೆಯೇ? ಸಾಧ್ಯವಿಲ್ಲ. ಆದ್ದರಿಂದ ದೇಹದ ಚರ್ಮ ಜುಬ್ಬುಲು ಬೀಳದೆ, ಜೋತು ಬೀಳದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಮೃಷ್ಟಾನ್ನ ತಿನ್ನಲಿ, ಉಚ್ಚಿಷ್ಟಾನ್ನ ತಿನ್ನಲಿ, ಜೋತು ಬೀಳುವುದು, ಜೀರ್ಣವಾಗುವುದು ಮೊದಲಾದ ಶಕ್ತಿಗಳು ಅದು ಕಾಲಧರ್ಮಕ್ಕೆ, ದೇಹಧರ್ಮಕ್ಕೆ ಅನುಸರಿಸಿರುತ್ತೆ. ಚಿನ್ನಾಭರಣ, ವಜ್ರಾಭರಣ, ರತ್ನಾಭರಣ ಯಾವುದನ್ನೇ ಧರಿಸಿದರೂ ಕೂಡ ಪಂಚೇಂದ್ರಿಯ ಜ್ಞಾನಕ್ಕೆ ತಕ್ಕಂತೆ ತಿಳುವಳಿಕೆ ಇರುತ್ತದೆ ಹೊರತು ಹೊರಗೆ ಧರಿಸುವಂಥ ಅಲಂಕಾರಕ್ಕೆ ತಕ್ಕಂತೆ ಅಲ್ಲ. ಆದ್ದರಿಂದ ಸಿರಿತನದಿಂದ, ಅದ್ಧೂರಿ ಜೀವನದಿಂದ ದೇಹ ರಕ್ಷಣೆ ಮಾಡಬಹುದು ಅಂತ ತಿಳಿದಿದ್ದರೂ ಕೂಡ, ಬಡತನದಿಂದ ಸರಳ ಜೀವನದಲ್ಲಿ ಬಾಳಬಹುದು ಸಾಧ್ಯವಿದ್ದರೂ ಕೂಡ, ಪ್ರಪಂಚದಲ್ಲಿ ಹುಟ್ಟು ಬೆಳವಣಿಗೆಗಳು, ಮುಪ್ಪು ಸಾವುಗಳು ಎಲ್ಲರಿಗೂ ಸಮಾನವಾಗಿರುತ್ತೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹುಟ್ಟು ಆಕಸ್ಮಿಕ ಇರಬಹುದು, ಯಾವುದೇ ವರ್ಣಾಶ್ರಮದಲ್ಲಿ ಜನಿಸಿರಬಹುದು, ಬಡವ ಶ್ರೀಮಂತನಾಗಿ ಅಥವಾ ಶ್ರೀಮಂತ ಬಡವನಾಗಿ ಜನಿಸಿರಬಹುದು. ದೇಹವನ್ನು ಎಷ್ಟೇ ಜೋಪಾನ ಮಾಡಿದರೂ ಕೂಡ ಸಾವಿಗೆ ಅದು ಸೋಪಾನವೇ ಆಗಿರುತ್ತೆ. ಆದ್ದರಿಂದ ಈ ಸಾವಿನ ವಿಷಯದಲ್ಲಿ, ಪಾಪಪುಣ್ಯಗಳನ್ನು ಅನುಭವಿಸುವ ವಿಷಯದಲ್ಲಿ ಎಲ್ಲರೂ ಸಮಾನ, ಸಮವರ್ತಿಯಾದ ಯಮಧರ್ಮನ ಮುಂದೆ ಎಲ್ಲರೂ ಸರ್ವ ರೀತಿಯಲ್ಲೂ ಸಮಾನ ಅನ್ನುವ ಮಾತನ್ನು ನಾವು ಮರೆಯಬಾರದು.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ,
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:35 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟ್ರವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟ್ರಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ ಶೇಕಡ 6.4% ಕುಸಿದಿದೆ ಎಂದು ರಾಷ್ಟೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು ಶೇಕಡ 6.9%. ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ ಶೇಕಡ 8.2%ಕ್ಕೆ ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ

0: ಅಂದರೆ ಶೇಕಡಾ 5.1% ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1.84 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026 ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ ಶೇಕಡ 37% ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587 ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17-21 ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್

ಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ, ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಹಾಲಿವುಡ್ ಚಿತ್ರದ ಹಾಡು ಪ್ರಸಾರ ಆಯಿತು. ಉದಿತ್ ನಾರಾಯಣ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಉಪೇಂದ್ರ ಅವರು ಬರೆದ ಈ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿತ್ತು. ಏಳು ಗಂಟೆ 7:51 ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಾಕಷ್ಟು ಜನರು ಇವತ್ತಿನ ಗಾನಭಜನ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಯಾರ್ಯಾರು ಸಂದೇಶ ರವಾನಿಸಿದ್ದಾರೆ ಅಂತ ನೋಡುವಂತಹ ಸಮಯ ಇದು. ಹರೀಶ್ ಅವರು ಮಲ್ಲೇಶ್ವರಂನಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹನುಮಂತಪ್ಪ ಹುಲಗಮ್ಮನವರ ಅಕ್ಷಯ್ ಪಾರ್ಕ್ ಗೋಕುಲ್ ರಸ್ತೆ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ರೆ. ಭಾಗ್ಯ ಅವರ ಸಂದೇಶ ಕೂಡ ಬಂದಿದೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ವಾಣಿಶ್ರೀ ಅವರು ಧಾರವಾಡದಿಂದ, ಕೌಡ್ಲೆ ರವಿ ಅಂಜನನಗರ ಇಲ್ಲಿಂದ, ರಾಣಿಯವರು ಹಳೆಬೀಡಿನಿಂದ ಸಂದೇಶ ಕಳಿಸ್ಕೊಟ್ರೆ, ಸೌರಾಷ್ಟ್ರಪೇಟೆ ಬೆಂಗಳೂರು ಅಮರಾವತಿ ಹರಿಕುಮಾರ್ ಅವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೌಸಲ್ಯ ಅವರು ಬನಶಂಕರಿಯಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಸುಮ ಅವರು ಸುಂಕದಕಟ್ಟೆಯಿಂದ, ಹೂವಾಲೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ತಿಪ್ಪಟೂರಿನಿಂದ, ಶೀಲಾ ಮೋಹನ್ ರಾಜ್ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹೆಬ್ಬಾಳದ ರಮೇಶ್ ಅವರು ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು, ಹಾಗೆ ವಿರೂಪಾಕ್ಷಪ್ಪ, ಕಾವ್ಯ ರೇಣುಕ, ರುದ್ರಪ್ಪ ಮಡಿವಾಳರ್ ಇಂದರಗಿ ಕೊಪ್ಪಳದಿಂದ, ರೇಖಾ ಅವರು ಕಾಮಾಕ್ಷಿಪಾಳ್ಯದಿಂದ, ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯ ಅರುಣ ಮೈತ್ರಿ ಅವರು, ಶಾಂತಚರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಕುಮಾರ್ ಬಂಗಾರಿ ಆಟೋ ಅಂತ ಇವರು ಹೇಳ್ತಿದ್ದಾರೆ. ಬೆಂಗಳೂರಿನಿಂದ ನಿರ್ಮಲ ಅವರು ಗುರುಗುಂಟೆ ಪಾಳ್ಯದಿಂದ.

ರಾಜು ಅವರು ವಿಜಯನಗರದಿಂದ ಸಂದೇಶ ಕಳಿಸ್ಕೊಟ್ಟರೆ, ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಕುಂತಲಾ ಶಂಕರ ಮಂಡ್ಯದಿಂದ ನವೀನ್ ಕಾವ್ಯ ಅವರು, ವೀವರ್ಸ್ ಕಾಲೋನಿ ಇಲ್ಲಿಂದ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಹಲಸೂರಿನ ರಾಜೇಶ್ ಅವರು ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ರವಾನಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳು.

ಉಲ್ಲಾಸ್ ನಾದಿಯರ್, ನಿರೀಕ್ಷಾ ನಾದಿಯರ್ ಚನ್ನರಾಯಪಟ್ಟಣದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನಷ್ಟು ಸಂದೇಶಗಳು ಬರ್ತಾ ಇವೆ. ಕಾರ್ಯಕ್ರಮವನ್ನು ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಗಾನಭಜನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಗುಜರಾತ್ನ ಅಹಮದಾಬಾದ್ ವಿಭಾಗಕ್ಕಾಗಿ ರೈಲ್ವೆ ಇಲಾಖೆಯು 140 ಕೋಟಿ ರೂಪಾಯಿ ವೆಚ್ಚದ ಕವಚ್ ಯೋಜನೆಗೆ ಅನುಮೋದನೆ ನೀಡಿದೆ. ಪಶ್ಚಿಮ ರೈಲ್ವೆಯ ಅಹಮದಾಬಾದ್ ವಿಭಾಗದ 48 ಬ್ಲಾಕ್ ಸೆಕ್ಷನ್ಗಳನ್ನು ಒಳಗೊಂಡಿರುವ ಒಟ್ಟು 598 ರೂಟ್ ಕಿಲೋಮೀಟರ್ಗಳಲ್ಲಿ ಕವಚ್ ಆವೃತ್ತಿ 4.0 ಅಳವಡಿಸಲು ಇಂದು ಅನುಮೋದನೆ ನೀಡಿದೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಮಾದಕ ದ್ರವ್ಯ ನಿಯಂತ್ರಣ ಸಂಸ್ಥೆ ಎನ್ಸಿಬಿ ಮತ್ತು ಉತ್ತರ ಪ್ರದೇಶದ ವಿಶೇಷ ಕಾರ್ಯಪಡೆ ಕಾರ್ಯಾಚರಣೆ ನಡೆಸಿ ವಾರಣಾಸಿಯಲ್ಲಿ ನಡೆಯುತ್ತಿದ್ದ ಬೃಹತ್ ಮಾದಕ ದ್ರವ್ಯ ಸಾಗಾಟ ಜಾಲವನ್ನು ಭೇದಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ 68 ಕಿಲೋಮೀಟರ್ ಉದ್ದದ 9 ಸಂಚಾರಯುಕ್ತ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಈ ಕಾಮಗಾರಿಗಳಿಗೆ ವೇಗ ನೀಡಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಶ್ರೀಲಂಕಾದ ದಂಬುಲಾದಲ್ಲಿ ನಡೆಯುತ್ತಿರುವ ತ್ರಿಕೋನ ಸರಣಿಯಲ್ಲಿ ಭಾರತ ಎ ಹಾಗೂ ಶ್ರೀಲಂಕಾ ಎ ತಂಡಗಳ ನಡುವಿನ 4ನೇ ಪಂದ್ಯ ಡ್ರಾಗೊಂಡು ಸೂಪರ್ ಓವರ್ನಲ್ಲಿ ಶ್ರೀಲಂಕಾ ತಂಡ ಪಂದ್ಯ ಗೆದ್ದುಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿದ್ದಾರೆ.

ಹಂಚಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಹೌದು, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕಾರ್ಯಕ್ರಮ ಭಾವಚಿತ್ತಾರ. ಇವತ್ತಿನ ಭಾವಚಿತ್ತಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ರಾತ್ರಿ 9 ಗಂಟೆಯವರೆಗೆ ಇಂಪಾದ

ನೀವು ಕೇಳಿದ ಭಾವಗೀತೆ ಬಿ ಆರ್ ಲಕ್ಷ್ಮಣರಾವ್ ಅವರದ್ದಾಗಿತ್ತು. ಹಾಡಿದವರು ಮೈಸೂರು ಅನಂತಸ್ವಾಮಿ ಮತ್ತು ಸಿ ಅಶ್ವಥ್. ಭಾವಚಿತ್ರ ಕಾರ್ಯಕ್ರಮದ ಮುಂದಿನ ಹಾಡು ಯಶವಂತ ಹಳಿಬಂಡಿ ಅವರು ಹಾಡಿರುವ ಭಾವಗೀತೆ, ಡಾಕ್ಟರ್ ಕೆ ವಿ ಶ್ರೀನಿವಾಸಮೂರ್ತಿ ಅವರ ರಚನೆಗೆ ಬಿ ವಿ ಶ್ರೀನಿವಾಸ್ ಅವರ ಸಂಗೀತ.

ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ರಚನೆಯನ್ನು ಕೇಳಿದ್ರಿ. 8:26:54 ಭಾವಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈಗ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಪೂತಿ ನರಸಿಂಹಾಚಾರ್ ಅವರ ರಚನೆಯನ್ನು ಕೇಳಿ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕಸ್ತೂರಿ ಶಂಕರ್ ಅವರು ಹಾಡಿದ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆಯೇ ಮೂಡಿಬಂತು. ಈಗ ಹೇಮಂತ್ ಅವರು ಹಾಡಿರುವ ಗೀತೆಯನ್ನು ಕೇಳೋಣ. ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ ಇದಾಗಿದೆ.

ರತ್ನಮಾಲ ಪ್ರಕಾಶ್ ಅವರು ಹಾಡಿದ ಕುವೆಂಪು ಅವರ ರಚನೆ ಮೂಡಿಬಂತು. ಇವತ್ತಿನ ಭಾವಚಿತ್ರ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ವಿ ಸಿ ಅಶ್ವಥ್ ಅವರು ಹಾಡಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 9:15:26. ಇನ್ನು ಮುಂದೆ ಕಾರ್ಯಕ್ರಮ ಹಿಂದಿ ಮೆಲೋಡಿಸ್. ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ 10 ಗಂಟೆಯವರೆಗೆ ಇಂಪಾದ ಹಿಂದಿ ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಮೊದಲಿಗೆ ಕುಮಾರ್ ಸಾನು ಮತ್ತು ಸಾಧನಾ ಸರ್ಗಮ್ ಅವರು ಹಾಡಿರುವ ದೀವಾನ ಚಿತ್ರದ ಹಾಡು ಸಮೀರ್ ಅವರ ರಚನೆ ಇದು. ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಕಿಶೋರ್ ಕುಮಾರ್ ಆಶಾ ಭೋಸ್ಲೆ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಲ್ಲ, ಗುಲ್ಶನ್ ಬಾವ್ರಾ ಅವರ ರಚನೆಗೆ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತವಿತ್ತು. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಹಾಡು ಅಂಗೂರ್ ಚಿತ್ತದ್ದು. ಆಶಾ ಭೋಸ್ಲೆ ಅವರು ಹಾಡಿರುವ ಈ ಗೀತೆಯನ್ನು ಬರೆದವರು ಗುಲ್ಜಾರ್ ಆರ್ ಡಿ ಬರ್ಮನ್ ಅವರ ಸಂಗೀತ ಈ ಗೀತೆಗಿದೆ.

ಉದಿತ್ ನಾರಾಯಣ್ ವಿಜಯತ್ ಪಂಡಿತ್ ಅವರು ಹಾಡಿದ್ದ ಜೋ ಜೀತಾ ವಹಿ ಸಿಕಂದರ್ ಚಿತ್ರದ ಹಾಡು ಪ್ರಸಾರ ಆಯಿತು. ಮಜ್ರು ಅವರ ರಚನೆಗೆ ಜತಿನ್ ಲಲಿತ್ ಅವರ ಸಂಗೀತವಿದೆ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ, ಇಂಪದ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಮುಂದಿನ ಹಾಡು ಪ್ರಸಾರ ಆಗ್ತಾ ಇದೆ. ಸಾಜನ್ ಚಿತ್ರದಿಂದ ಅನುರಾಧ ಪೌದ್ವಾಲ್ ಅವರು ಹಾಡಿರುವ ಈ ಹಾಡಿಗೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ. ರಚನೆ ಸಮೀರ ಪ್ರಭು.

ಕಿಶೋರ್ ಕುಮಾರ್ ಅವರು ಹಾಡಿದ ಅಮಿತ್ ಕುಮಾರ್ ಅವರ ರಚನೆ ಪ್ರಸಾರ ಆಯಿತು. ಬಪ್ಪಿ ಲಹರಿ ಅವರ ಸಂಗೀತ ವಿದಾಯಿ. ಚಿತ್ರದ ಹೆಸರು ಚಲ್ತೆ ಚಲ್ತೆ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಹಾಡು ಲವ್ ಚಿತ್ರದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಮಜರು ಸುಲ್ತಾನ್ಪುರಿ ಅವರ ರಚನೆಗೆ ಆನಂದ್ ಮಿಲಿಂದ್ ಅವರ ಸಂಗೀತವಿದೆ.

ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಖುಷಿ ಕೊಟ್ಟವು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಜಯಕುಮಾರ್ ಅವರು ದಾಸನಹಳ್ಳಿಯಿಂದ. ಹಾಗೆ ಮಲ್ಲೇಶ್ವರಂನಿಂದ ಹರೀಶ್ ಅವರ ಸಂದೇಶ ಕೂಡ ಬಂದಿದೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ನಾರಾಯಣ ನಾಯಕ್ ಅವರು ಹಾಗೆ ಭಾಗ್ಯ ಅವರು ಸಂದೇಶ ಕಳಿಸ್ಕೊಟ್ರೆ ರಾಣಿ ಅವರು ಸಂದೇಶವನ್ನು ರವಾನಿಸಿದ್ದಾರೆ ಹಳೆಬೀಡಿನಿಂದ. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಹಾಗೆ ನಿರ್ಮಲ ಅವರು ಗುರುಗುಂಟೆ ಪಾಳ್ಯದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ರವಾನಿಸಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಚಾಲ್ ಬಾಸ್ ಚಿತ್ರದ ಹಾಡನ್ನು ಕೇಳಿ, ಆನಂದ್ ಬಕ್ಷಿ ಅವರ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತವಿದೆ, ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ.

ಈ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲಡೀಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೌಡ್ಲೆ ರವಿ ಅಂಜನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ರೆ ರಾಜು ಅವರು ವಿಜಯನಗರದಿಂದ, ವಾಣಿಶ್ರೀ ಅವರು ಧಾರವಾಡದಿಂದ, ಡಾಕ್ಟರ್ ಮಂಜುಳಾ ಅಂಬುಜ ಮಳಕೇಡ್ಕರ್ ಅವರು ಸಂದೇಶ ರವಾನಿಸಿ ಎಲ್ಲ ಹಿಂದಿ ಹಾಡುಗಳು ಇಷ್ಟ ಅದು ಅಂತಿದ್ದಾರೆ. ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿ ದೇಶದ ಪ್ರಮುಖ ಹಾಗೂ ಜನನಿಬಿಡ ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿ ಮಾಸ್ಟರ್ ಪ್ಲಾನ್ ಪ್ರಗತಿಯನ್ನು ಪರಿಶೀಲಿಸಿದರು. ಈ ಯೋಜನೆಯಲ್ಲಿ ಕರ್ನಾಟಕದ ಮಂಗಳೂರು, ಮುಂಬೈನ ಬೋರಿವಿಲಿ ಹಾಗೂ ಹರಿಯಾಣದ ಅಂಬಾಲಾ ಸೇರಿದಂತೆ ಪ್ರಮುಖ ರೈಲ್ವೆ ನಿಲ್ದಾಣಗಳು ಸೇರಿವೆ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಹೆಸರಿನಲ್ಲಿ ವಂಚನೆ ಹಾಗೂ ಹಗರಣಗಳಲ್ಲಿ ತೊಡಗಿದ್ದ ಆರೋಪದ ಮೇಲೆ ರಾಜಸ್ಥಾನ ಮತ್ತು ಬಿಹಾರದಿಂದ ಮೂವರು ಆರೋಪಿಗಳನ್ನು ಅಹಮದಾಬಾದ್ ಸೈಬರ್ ಅಪರಾಧ ವಿಭಾಗದ ಪೊಲೀಸರು ಬಂಧಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಸ್ವದೇಶಿ ತಂತ್ರಜ್ಞಾನದ ಸುದೀರ್ಘ ಶ್ರೇಣಿಯ ಭೂದಾಳಿ ಕ್ರೂಸ್ ಕ್ಷಿಪಣಿಯ ಉಡಾವಣಾ ಪರೀಕ್ಷೆಯನ್ನು ಒಡಿಶಾ ಕರಾವಳಿಯ ಡಾ APJ ಅಬ್ದುಲ್ ಕಲಾಂ ದ್ವೀಪದಿಂದ ಇಂದು ಯಶಸ್ವಿಯಾಗಿ ನಡೆಸಿದೆ. ಕರ್ನಾಟಕ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಇಂದು ಭೇಟಿ ಮಾಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಹಾಗೂ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಅನುಮೋದನೆಯಾಗಿರುವ 700 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎನ್ನುವುದು ಸೇರಿದಂತೆ 10 ಬೇಡಿಕೆಗಳನ್ನು ಒಳಗೊಂಡ ಮನವಿ ಪತ್ರವನ್ನು ನೀಡಿದರು. ಹಿತಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಮತ್ತು ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ UT ಖಾದರ್ ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಕೈಗೆತ್ತಿಕೊಂಡಿರುವ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ವೇಗ ನೀಡಲು ಬೆಂಗಳೂರು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯುತ್ತಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

10:03:18. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ರಾತ್ರಿ 11 ಗಂಟೆಯವರೆಗೆ ಇಂಪಾದ ಪ್ರಣಯ ಗೀತೆಗಳ ಜೊತೆಗೆ ಸಾಗೋಣ. ಕಾರ್ಯಕ್ರಮದ ಮೊದಲಿಗೆ ಶಾಂತಿಕಾಂತಿ ಚಿತ್ರದ ಒಂದು ಹಾಡನ್ನು ಕೇಳೋಣ. ಹಂಸಲೇಖ ಅವರು ಬರೆದು ಸಂಗೀತ ನೀಡಿರುವ ಈ ಗೀತೆಯನ್ನು ಎಸ್ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಹಂಸಲೇಖ ಅವರ ರಚನೆ ಮತ್ತು ಸಂಗೀತವಿದ್ದ ನವತಾರೆ ಚಿತ್ರದ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಪ್ರೇಮ ನಿನಾದ ಕಾರ್ಯಕ್ರಮದ ಮುಂದಿನ ಗೀತೆ ರೆಡಿಮೇಡ್ ಗಂಡ ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್. ಆರ್ ಎನ್ ಜೇಗೋಪಾಲ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ನೀವು ಕೇಳಿದ ಗೀತೆ ಹೃದಯ ಹಾಡಿತು ಚಿತ್ರದಾಗಿತ್ತು. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್. ಗೀತೆಯ ರಚನೆ ಚಿ ಉದಯ ಶಂಕರ್ ಅವರದ್ದು. 10:23 ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರಣಯ ಗೀತೆಗಳೊಂದಿಗೆ ಸಾಕ್ತಾ ಇದ್ದೀವಿ. ಹೊತ್ತಿನಲ್ಲಿ ಅರಳಿದ ಹೂವುಗಳು ಚಿತ್ರದ ಹಾಡನ್ನು ಈಗ ಕೇಳೋಣ. ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಈ ಹಾಡನ್ನು ಬರೆದವರು ಜಿ ಉದಯ ಶಂಕರ್, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ.

ಒಂದು ಸಿನಿಮಾ ಕತೆ, ಚಿತ್ರದ ಹಾಡು ಪ್ರಸಾರ ಆಯಿತು. ಚಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈಗ ಸಪ್ತಪದಿ ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರು ಬರೆದ ಹಾಡಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಡಾಕ್ಟರ್ ರಾಜ್ಕುಮಾರ್ ಅವರು ಮಂಜುಳಾ ಗುರುರಾಜ್ ಅವರೊಂದಿಗೆ ಹಾಡಿದ ಚಿವುದೇ ಶಂಕರ್ ಅವರ ರಚನೆ ಪ್ರಸಾರ ಆಯಿತು. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಇದು ಜೀವನ ಚೈತ್ರ ಚಿತ್ರದ ಹಾಡಾಗಿತ್ತು. ಈಗ ಪ್ರೇಮದ ಉಯ್ಯಾಲೆ ಚಿತ್ರದ ಹಾಡನ್ನು ಕೇಳೋಣ. ಜಯಪಾಲ್ ಮತ್ತು ಬಿ ಆರ್ ಛಾಯಾ ಅವರು ಹಾಡಿರುವ ಈ ಗೀತೆಗೆ ಕೆ ಈಶ್ವರ್ ಅವರ ಸಂಗೀತವಿದೆ.

ವಿಷ್ಣು ಸೀಕೆರಮ್ಮ ಮತ್ತು ಸಂಗಡಿಗರು ಹಾಡಿದ ಬಾಳನೌಕೆ ಚಿತ್ರದ ಹಾಡು ಪ್ರಸಾರ ಆಯಿತು. ದೊಡ್ಡರಂಗೇಗೌಡ ಅವರ ರಚನೆಗೆ ಕೆಪಿ ಸುಖದೇವ್ ಅವರ ಸಂಗೀತವಿತ್ತು. ಈ ಹಾಡಿನೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಾಕಷ್ಟು ನಮ್ಮ ಪ್ರೀತಿಯ ಕೇಳುಗರು ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳನ್ನು ಮೆಚ್ಚಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸಿದ ಜೊತೆಗೆ ಆಲಿಸಿ ಸಂದೇಶ ರವಾನಿಸಿದ ಎಲ್ಲರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಒಕ್ಕೂಟವಾದ G7ನ 52ನೇ ಶೃಂಗಸಭೆಯು ಫ್ರಾನ್ಸ್ನ ಎವಿಯನ್ ನಗರದಲ್ಲಿ ಇಂದು ರಾತ್ರಿಯಿಂದ ಆರಂಭಗೊಳ್ಳಲಿದ್ದು, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್

ಅವರು G7 ಸದಸ್ಯ ರಾಷ್ಟ್ರಗಳ ನಾಯಕರನ್ನು ಔಪಚಾರಿಕವಾಗಿ ಶೃಂಗಸಭೆಗೆ ಬರಮಾಡಿಕೊಳ್ಳಲಿದ್ದಾರೆ. ಈ ಬಾರಿಯ ಶೃಂಗಸಭೆಗೆ ಭಾರತ, ಬ್ರೆಜಿಲ್, ದಕ್ಷಿಣ ಕೊರಿಯಾ, ಕೀನ್ಯಾ ಮತ್ತು ಈಜಿಪ್ಟ್ ದೇಶಗಳನ್ನು ಪಾಲುದಾರ ರಾಷ್ಟ್ರಗಳು ಎಂದು ವಿಶೇಷವಾಗಿ ಆಹ್ವಾನಿಸಲಾಗಿದೆ. ರೈಲು ಪ್ರಯಾಣದ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಉತ್ತರ ರೈಲ್ವೆಯ ಅಂಬಾಲಾ ವಿಭಾಗ ಮತ್ತು ಗುಜರಾತ್ನ ಅಹಮದಾಬಾದ್ ವಿಭಾಗಗಳಲ್ಲಿ ಸ್ವದೇಶಿ ತಂತ್ರಜ್ಞಾನದ ಆಟೋಮ್ಯಾಟಿಕ್ ರೈಲು ಸುರಕ್ಷಾ ವ್ಯವಸ್ಥೆಯಾದ ಕವಚ್ ಜಾರಿಗೆ ರೈಲ್ವೆ ಇಲಾಖೆ ಅನುಮೋದನೆ ನೀಡಿದೆ. ರಷ್ಯಾ ಪಡೆಗಳು ಕಳೆದ ರಾತ್ರಿ ಉಕ್ರೇನ್ ರಾಜಧಾನಿ ಕೀವ್ ಮತ್ತು ಎರಡನೇ ಅತಿದೊಡ್ಡ ನಗರವಾದ ಖಾರ್ಕಿವ್ ಮೇಲೆ ನೂರಾರು ಡ್ರೋನ್ ಮತ್ತು ಹಲವು ಕ್ಷಿಪಣಿಗಳ ಮೂಲಕ ಭೀಕರ ದಾಳಿ ನಡೆಸಿವೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಅಂತ್ಯಗೊಳಿಸುವ ಕುರಿತು ಅಮೆರಿಕ ಮತ್ತು ಇರಾನ್ ಒಪ್ಪಂದವನ್ನು ಘೋಷಿಸಿದ ಕೆಲವೇ ಗಂಟೆಗಳ ನಂತರ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಅವರು ಗಡಿ ಪ್ರದೇಶಗಳಲ್ಲಿನ ತಮ್ಮ ಸೇನಾ ನೆಲೆಗಳಿಂದ ಇಸ್ರೇಲಿ ಸೇನೆ ಹಿಂದೆ ಸರಿಯುವುದಿಲ್ಲ ಎಂದು ಘೋಷಿಸಿದ್ದಾರೆ. ಕ್ರಿಮಿನಾಶಕ ಮತ್ತಿತರ ಔಷಧ ಸಿಂಪಡಣೆ ಸಲಕರಣೆಗಳ ನೆರವನ್ನು ರೈತರಿಗೆ ಒದಗಿಸಿ ಮತ್ತು ಕೃಷಿ ಹೊಂಡಗಳಿಗೆ ಬಿದ್ದು ಸಾವನ್ನಪ್ಪುವ ಘಟನೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೊಂಡಗಳಿಗೆ ಬೇಲಿ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬೆಂಗಳೂರು ನಗರದಲ್ಲಿ 1,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಎಲ್ಲ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ತಿಳಿಸಿದರು. ಕಾಮಗಾರಿ ನಡೆಯುತ್ತಿರುವ ಸ್ಥಳಗಳಲ್ಲಿ ಎದುರಾಗಿರುವ ಸಮಸ್ಯೆಗಳನ್ನು ಪರಿಶೀಲಿಸಿ ಅವುಗಳನ್ನು ಪರಿಹರಿಸಿಕೊಂಡು ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.